0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 to 1:30 ಅಡುಗೆ ಅರಮನೆ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ 1:30 to 2:00 ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಶ್ರೀ ಆಂಜನೇಯ ಪ್ರಸನ್ನಾಂಜನೇಯ ಪ್ರಭಾ ದಿವ್ಯಕಾಯ ನಮಾಮಿ ನಮ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ, ದಿನವೂ ನಿನ್ನಯ ನಾಮವ ಹಾಡಿ ಬೇಡುತ್ತಲಿರುವೆ ಓ ಹನುಮಂತ, ಕಷ್ಟಗಳೆಲ್ಲವ ನೀಗಿ ನನಗೆ ಪೊರೆಯಲು ಬಾರ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ನೀನೇ ತನ್ನಯ್ಯ ಹನುಮ, ನೀನೇ ತನ್ನಯ್ಯ ರಾಮ ನಾಮ ನುಡಿವ ನಿರತವು ರಾಮ ರಾಮ ಎನ್ನುವ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಎಂತ ವೈರಾಗ್ಯ ಹನುಮಂತ, ಎಂತ ಸೌಭಾಗ್ಯ ಗುಣವಂತ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ, ಎಲ್ಲಿದೆ ಆಪಾದ ಕಲ್ಲಿಗೆ ಜೀವ ತುಂಬಿದ ಶ್ರೀಪಾದ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಪಂಡಿತೋತ್ತಮ ಬೇಡುವೆ ಹನುಮ ಹಳೆ ಬಾತಿಯಾದರೆ ದೇವನೇ ಹನುಮ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ, ರಾಮಚಂದ್ರನಿಗೆ ಪ್ರೀತಿ ಪಾತ್ರನು, ವಾಯುದೇವರ ಪ್ರೇಮದ ಸುತನು.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
1: ಆತ್ಮೀಯ ಕೇಳುವರಿಗೆಲ್ಲ ನಮಸ್ಕಾರ. ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ ನಶ್ವರ. ನಶ್ವರ ಎಂದರೆ ಅಳಿಯುವ, ಅಶಾಶ್ವತ, ಕ್ಷಣಿಕ ಅಥವಾ ಅಸ್ಥಿರ ಎಂದರ್ಥ. ಹೇ ಮಾನವ, ಈ ಜೀವನ ನಶ್ವರ, ಜಯಿಸಿ ಬದುಕು ನೀ ಮತ್ಸರ. ನೋಡಿ ಆತ್ಮೀಯರೇ, ಬದುಕು ನಶ್ವರ. ಬದುಕಿನಲ್ಲಿ ಶಾಶ್ವತವಾದುದು ಏನೂ ಇಲ್ಲ. ಆದರೂ ನಾನು ನನ್ನದು ಎನ್ನುವುದು ಮಾತ್ರ ಬಿಡುವುದಿಲ್ಲ. ಅಹಂಕಾರ ತಲೆ ಏರಿದರಂತೂ ಮುಗಿಯಿತು. ಎದುರು ಇರುವವರು ಕಣ್ಣಿಗೆ ಕಾಣುವುದೇ ಇಲ್ಲ. ಬದುಕು ಕ್ಷಣಿಕ, ಸುಖ ದುಃಖ ಎರಡೂ ಕ್ಷಣಿಕ. ಎಲ್ಲ ತಿಳಿದರೂ ಆಸೆ ಪಡುವುದು ಮಾತ್ರ ಬಿಡುವುದಿಲ್ಲ. ಅಧಿಕಾರ ಒಂದು ಬಂದರೆ ಮರೆಯಲು ಬಯಸುವವರೇ ಎಲ್ಲರೂ. ಸಹಾಯ ಮಾಡಬೇಕು ಅಂತ ಯಾರಿಗೂ ಅನಿಸೋದೇ ಇಲ್ಲ. ಆತ್ಮೀಯರೇ, ಈ ನಶ್ವರ ಬದುಕಿನಲ್ಲಿ ಏನೂ ಶಾಶ್ವತ ಇಲ್ಲ. ಕಾಯ ಅಳಿದರೂ ಹೆಸರು ಉಳಿಯಲು ಸತ್ಕಾರ್ಯಗಳನ್ನು ಮಾಡಬೇಕು. ಇನ್ನು ನೋಡಿ ಆತ್ಮೀಯರೇ, ಈಶ್ವರ ಹೇಳುತ್ತಾನೆ, ಹೇ ಮಾನವ, ಈ ಜೀವನ ನಶ್ವರ, ಬಿಡು ನೀ ಮದ ಮೋಹ ಮತ್ಸರ, ನಿನ್ನ ಜೀವನ ಆಗುವುದು ಸಾಕ್ಷಾತ್ಕಾರ ಎಂದು. ಎಲ್ಲವೂ ನಶ್ವರ. ಬದುಕು ಎಂಬ ಮರಳುಗಾಡಿನಲ್ಲಿ ಜೀವನ ಓಯಸಿಸ್ನಂತೆ. ಆದರೂ ನಾನು ನನ್ನದು ಎಂಬ ಮೋಹದಲ್ಲಿ ಮಾನವ ಸೋತು ಹೋಗುತ್ತಿದ್ದಾನೆ, ತನ್ನತನವನ್ನೇ ಕಳೆದುಕೊಳ್ಳುತ್ತಿದ್ದಾನೆ. ಇನ್ನು ಮೋಹದ ಜಾಲದಲ್ಲಿ ಮುಳುಗಿ ನಶ್ವರ ಎಂಬ ಈ ಜೀವನದಲ್ಲಿ ಈಶ್ವರ ಎಂಬ ಸತ್ಯವನ್ನು ಕಾಣುವಲ್ಲಿ ವಿಫಲನಾಗುತ್ತಿದ್ದಾನೆ. ತತ್ವ ಪದಗಳೇ ಬದುಕಿನ ಕನ್ನಡಿ, ಅನುಭವದ ಸಾರವೇ ಜೀವನಕ್ಕೆ ಮುನ್ನುಡಿ. ಅರಿತಷ್ಟು ನಿಗೂಢ ಬದುಕು, ಅನುಭವದಿ ಜೀವನದ ಮೌಲ್ಯವನ್ನು ಹುಡುಕು. ತಾಳ್ಮೆ ಮೈಗೂಡಿಸಿ ಕೋಪವನ್ನು ತಾಪವನ್ನು ತಗ್ಗಿಸಿ ಅನವಶ್ಯಕ ಬಂಧನಗಳನ್ನು ತೆರೆಗೊಳಿಸಿ ಈಶ್ವರನಲ್ಲಿ ನಂಬಿಕೆ ಇಟ್ಟು ಸತ್ಪಥದ ದಾರಿಯಲ್ಲಿ ಸದಾ ಭಗವಂತನನ್ನು ನಂಬಿ ಬಾಳಿದರೆ ಅದೇ ಸತ್ಯದ ಜೀವನ. ಈ ನಶ್ವರ ಜೀವನದಲ್ಲಿ ಬಹಳಷ್ಟು ವಿಶ್ಲೇಷಣೆಯನ್ನು ನೋಡಿದಾಗ ಕೊನೆಯಲ್ಲಿ ಹೀಗೆನ್ನಬಹುದು. ಏನೆಂದರೆ, ಆತ್ಮೀಯರೇ, ಆಯಾ ದಿನದ ಪ್ರಾಮಾಣಿಕ ಕೆಲಸ, ಆಯಾ ದಿನದ ಪ್ರಾಮಾಣಿಕ ಚಟುವಟಿಕೆ ಅಥವಾ ಆಯಾ ದಿನದ ಔದಾರ್ಯದ ಮಾತುಗಳು, ಆಯಾ ದಿನದ ಸತ್ಕರ್ಮಗಳು, ಇವುಗಳನ್ನು ಬಿಟ್ಟು ಮನುಷ್ಯನ ಪ್ರಗತಿಗೆ ಬೇಕಾದ ಉಪಾಯವೂ ಇಲ್ಲ. ಇನ್ನು ಜೀವನದಲ್ಲಿ ಗಳಿಸಿದ ಧನ ಚಿರವಲ್ಲ, ಪಡೆದ ಅಧಿಕಾರ ಎಂದಿಗೂ ಸ್ಥಿರವಲ್ಲ, ಏರಿದ ಅಂತಸ್ತು ಶಾಶ್ವತವಲ್ಲ. ಹಾಗೆ ಸಂತಸ ಸಂಭ್ರಮಗಳು ಸಕಲವೂ ನಶ್ವರ. ಇನ್ನು ಮಾಡಿದ ಸತ್ಕಾರ್ಯವೆಂದರೆ ಔದಾರ್ಯ, ಆನಂದಿಸಿದ ಅನುಭವಿಸಿದ ನೆನಪುಗಳು, ಮಾಧುರ್ಯ ಎಂದಿಗೂ ಅಜರಾಮರ. ಈ ನಿಟ್ಟಿನಲ್ಲಿ ಆತ್ಮೀಯರೇ, ದಾಸರ ಒಂದು ರಚನೆಯನ್ನು ನೋಡೋಣ.

0: ನೋಡಿ, ದಾಸರು ಇಷ್ಟು ಸುಂದರವಾಗಿ ಜೀವನದ ಸಾರ ಹೇಳಿದ್ದಾರೆ. ಹೀಗಿರುವಾಗ ಜೀವನದಲ್ಲಿ ಬಯಸಿದ್ದು ಬಾರದಿರುವುದು, ಬಯಸದೇ ಬಂದದ್ದನ್ನು ಸ್ವೀಕರಿಸಿ ಅದನ್ನು ಉತ್ತಮ ರೀತಿಯಲ್ಲಿ ಅನುಭವಿಸಿ ಈ ನಶ್ವರವಾದ ಜೀವನದಲ್ಲಿ ಈಶ್ವರನನ್ನು ಕಾಣೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನಾ ಭವಂತು.
1: ಇದುವರೆಗೂ ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಹರೇ ಕೃಷ್ಣ. ಭಗವದ್ಗೀತೆಯು ವ್ಯಾಪಕವಾಗಿ, ಪ್ರಕಟವಾಗಿ, ಪ್ರತ್ಯೇಕವಾಗಿಯೇ ಓದಲ್ಪಟ್ಟ ಗ್ರಂಥ. ಆದರೂ ಮೂಲದಲ್ಲಿ ಅದು ಮಹಾಭಾರತದ ಒಂದು ಘಟನೆಯಾಗಿ ಕಾಣಿಸಿಕೊಳ್ಳುತ್ತದೆ. ಮಹಾಭಾರತವು ಪ್ರಾಚೀನ ಜಗತ್ತಿನ ಸಂಸ್ಕೃತ ಮಹಾಕಾವ್ಯ ಚರಿತ್ರೆ. ಈಗಿನ ಕಲಿಯುಗಕ್ಕೆ ಕೊಂಡೊಯ್ದ ಘಟನೆಗಳನ್ನು ಮಹಾಭಾರತವು ಬಿತ್ತರಿಸುತ್ತದೆ. ಈ ಯುಗದ ಪ್ರಾರಂಭದಲ್ಲಿ ಸುಮಾರು 5000 ವರ್ಷಗಳ ಕೆಳಗೆ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ತನ್ನ ಗೆಳೆಯನೂ ಭಕ್ತನೂ ಆದ ಅರ್ಜುನನಿಗೆ ಹೇಳಿದನು. ಅವರ ಸಂವಾದವು ಮಾನವ ಕುಲಕ್ಕೆ ತಿಳಿದಿರುವ ಅತ್ಯಂತ ಶ್ರೇಷ್ಠ ತಾತ್ವಿಕ ಮತ್ತು ಧಾರ್ಮಿಕ ಸಂವಾದಗಳಲ್ಲಿ ಒಂದು. ಈ ಸಂವಾದವು ಒಂದು ಯುದ್ಧವು ಪ್ರಾರಂಭವಾಗುವ ಸ್ವಲ್ಪ ಮೊದಲು ನಡೆಯಿತು. ಇದೊಂದು ಭ್ರಾತೃಹತ್ಯೆಯ ಘೋರ ಯುದ್ಧ. ಇದು ಧೃತರಾಷ್ಟ್ರನ 100 ಮಂದಿ ಗಂಡು ಮಕ್ಕಳು ಮತ್ತು ಅವರ ಚಿಕ್ಕಪ್ಪ ಪಾಂಡುವಿನ ಮಕ್ಕಳಾದ ಪಾಂಡವರ ನಡುವೆ ನಡೆಯಿತು. ಧೃತರಾಷ್ಟ್ರ ಮತ್ತು ಪಾಂಡು ಕುರುವಂಶಕ್ಕೆ ಸೇರಿದ ಅಣ್ಣ ತಮ್ಮಂದಿರು. ಒಂದು ಕಾಲದಲ್ಲಿ ಭೂಮಿಯನ್ನೇ ಆಳಿದ ರಾಜ ಭರತನ ವಂಶಜರು. ಮಹಾಭಾರತ ಎಂಬ ಹೆಸರು ಆ ಭರತನಿಂದ ಬಂದದ್ದು. ಅಣ್ಣನಾದ ಧೃತರಾಷ್ಟ್ರನು ಕುರುಡನಾಗಿಲ್ಲದಿದ್ದರೆ ಅವನೇ ಸಿಂಹಾಸನವನ್ನು ಏರುತ್ತಿದ್ದ. ಅವನು ಹುಟ್ಟು ಕುರುಡನಾದುದರಿಂದ ಅನರ್ಹನಾದ ರಾಜನಾಗೋದಿಕ್ಕೆ ತಮ್ಮ ಪಾಂಡುವಿಗೆ ಸಿಂಹಾಸನವು ಪ್ರಾಪ್ತವಾಯಿತು. ಪಾಂಡುವು ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ. ಅವನ 5 ಜನ ಮಕ್ಕಳಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ಧೃತರಾಷ್ಟ್ರನ ಪೋಷಣೆಗೆ ಒಳಗಾದರು. ಆ ಕಾಲಕ್ಕೆ ವಸ್ತುತಃ ಧೃತರಾಷ್ಟ್ರನೇ ಅರಸನಾದ, ಕಾರ್ಯಕಾರಿ ಅರಸನಾದ. ಹೀಗೆ ಧೃತರಾಷ್ಟ್ರನ ಮತ್ತು ಪಾಂಡುವಿನ ಮಕ್ಕಳು ಒಂದೇ ರಾಜಕುಟುಂಬದಲ್ಲಿ ಬೆಳೆದರು. ಶಸ್ತ್ರ ನಿಪುಣರಾದ ದ್ರೋಣಾಚಾರ್ಯರು ಅವರಿಗೆ ಸಮರ ಕಲೆಗಳಲ್ಲಿ ಶಿಕ್ಷಣ ನೀಡಿ ಕುಲದ ಪಿತಾಮಹರಾದ ಭೀಷ್ಮರು ಅವರ ಮಾರ್ಗದರ್ಶಕರಾದರು. ಆದರೆ ಧೃತರಾಷ್ಟ್ರನ ಮಕ್ಕಳಿಗೆ, ಅದರಲ್ಲಿಯೂ ಮೊದಲನೆಯವನಾದ

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a five-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our two-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit CAHED JNMC Campus, Nehru Nagar, Belagavi or call 0831-244-444, extension 4327.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-247-0362, ಮೊಬೈಲ್ ಸಂಖ್ಯೆ 9448-99833-1.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ ಐವಿಎಫ್ ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ ಐವಿಎಫ್ ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೋಮಿಯೋಪತಿಯಲ್ಲಿರುವಂತಹ ಉಪಚಾರಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಿಕ್ಕೆ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಎಚ್ಓಡಿ ಆದಂತಹ ಡಾಕ್ಟರ್ ಇಂದಿರಾ ಕುಲಕರ್ಣಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ ಮೇಡಮ್.
0: ಮೇಡಮ್, ಈಗ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯ ಆಗುತ್ತೋ ಹಾಗೇನೆ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈಗ ಮಾನಸಿಕ ಆರೋಗ್ಯ ಏನಾದರೂ ಒಮ್ಮೆ ಹದಗೆಟ್ಟರೆ ಏನಾಗುತ್ತೆ ಅಂದರೆ ಅವನು ದೈಹಿಕವಾಗಿ ಎಷ್ಟೇ ಬಲಶಾಲಿಯಾಗಿದ್ದರೂ ಸಹ ಅವನು ಜೀವನದಲ್ಲಿ ಕೂಗ್ತಾ ಹೋಗ್ತಾನೆ. ಹಾಗಾಗಿ ಹೋಮಿಯೋಪತಿ ಪ್ರಕಾರ ಈ ಒಂದು ಮಾನಸಿಕ ಆರೋಗ್ಯ ಅಂದ್ರೇನು ಮೇಡಮ್?
1: ಮಾನಸಿಕ ಆರೋಗ್ಯ ಅಂದರೆ ಈಗ ನಮ್ಮ ಮೈಂಡ್, ಬಾಡಿ, ಸೋಲ್ ಅಂತ ಹೇಳ್ತೀವಿ ನಾವು, ಅದು ಎಲ್ಲ ಒಂದೇ ಪ್ರಪೋರ್ಷನ್ನಲ್ಲಿ ಇರಬೇಕು. ನಾವು ಈಗ ನಾರ್ಮಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಅಂತ ಹೇಳ್ತೀವಿ ಅಂದರೆ ನಮಗೆ ನಿದ್ದೆ ಸರಿಯಾಗತ್ತೆ, ಹಸಿವೆ ಟೈಮ್ ಟು ಟೈಮ್ ಸರಿಯಾಗತ್ತೆ, ನಾವು ಏನೋ ಆಲೋಚನೆ ಮಾಡಿ ಅದನ್ನು ನಾವು ಹೋಗ್ತಾ ಇರ್ತೀವಿ, ಅದು ನಮ್ಮ ಪ್ಲಾನ್ ಪ್ರಕಾರ ಆಗತ್ತೆ. ಈ ಮಾನಸಿಕ ತೊಂದರೆಗಳು ಉಂಟಾದಾಗ ಸ್ವಲ್ಪ ಇದೆಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗುತ್ತಾ ಹೋಗುತ್ತೆ ಮೇಡಮ್. ಸೊ ಈ ಈಕ್ವಲ್ ಪ್ರಪೋರ್ಷನ್ ಅಥವಾ ಬ್ಯಾಲೆನ್ಸ್ ಇರೋದಿಲ್ಲ ಅಂತ ನಾವು ಹೇಳಬಹುದು. ಕೆಲವೊಬ್ಬರಲ್ಲಿ ಇದು ಶುರುವಾತಿನಲ್ಲಿರಬಹುದು, ಕೆಲವೊಬ್ಬರಲ್ಲಿ ಇದು ಜಾಸ್ತಿ ತೋರಿಸಬಹುದು ಲಕ್ಷಣಗಳು. ಅದರ ಮೇಲೆ ನಾವು ಮಾನಸಿಕ ಆರೋಗ್ಯ ಆ ವ್ಯಕ್ತಿದು, ಅಂದರೆ ಅದು ಹೆಣ್ಣಿರಲಿ ಅಥವಾ ಗಂಡಿರಲಿ, ನಾವು ಅದನ್ನು ಹೇಳಬಹುದು ಮೇಡಮ್, ಇವರಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾವು ಹೇಳಬಹುದು.
0: ಮೇಡಮ್, ಈಗ ತಾವು ಹೇಳಿದ್ರಿ ಮೈಂಡ್ ಮತ್ತು ಬಾಡಿ ಮತ್ತು ಸೋಲ್, ಮನಸ್ಸು, ದೇಹ ಮತ್ತು ಆತ್ಮ, ಇವು ಮೂರು ಕಂಪ್ಲೀಟ್ ಆದ ಸಮತೋಲನವನ್ನು ಹೊಂದಿದಾಗ ಮಾತ್ರ ಸಂಪೂರ್ಣ ಆರೋಗ್ಯ ಅಂತ ಹೇಳಿದ್ರಿ. ಈಗ ತಾವು ಹೇಗೆ ಈ ಮೂರು ಪರಸ್ಪರ ಒಂದಕ್ಕೊಂದು ಸಂಬಂಧ ಹೊಂದಿವೆ ಅಂತ ಹೇಳ್ತೀರಾ?
1: ಈಗ ನೋಡಿ, ನಾವು ಏನು ವಿಚಾರ ಮಾಡ್ತೇವೆ, ನಮ್ಮ ಮೈಂಡ್ ನಮ್ಮ ಬಾಡಿನ ಕಂಟ್ರೋಲ್ ಮಾಡುತ್ತೆ. ನಮ್ಮಲ್ಲಿ ಏನು ಥಾಟ್ಸ್ ಬರುತ್ತೆ, ನಾವು ಏನೇನು ವಿಚಾರ ಮಾಡ್ತೀವಿ, ಆ ಪ್ರಕಾರ ನಮ್ಮ ಬಾಡಿ ಅದರದ್ದು ಮೈಂಡ್ ಇನ್ಸ್ಟ್ರಕ್ಷನ್ ಕೊಟ್ಟ ನಂತರನೇ ನಮ್ಮ ಈಗ ಫಾರ್ ಎಕ್ಸಾಂಪಲ್ ನನ್ನ ಮುಂದೆ ಒಂದು ಗ್ಲಾಸ್ ಇದೆ ಅಂತಂದರೆ ನನ್ನ ಮೈಂಡ್ ನನಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ನಾನು ಆ ಗ್ಲಾಸ್ ಎತ್ತಿ ನಾನು ನೀರು ಕುಡಿಬೇಕು ಅಂತ ಹೇಳಿ. ಸೊ ಅದೇ ರೀತಿ ಈಗ ಕೆಲವೊಬ್ಬರಲ್ಲಿ ನಿರಾಶೆ ಇರುತ್ತೆ, ಕೆಲವೊಬ್ಬರಲ್ಲಿ ಖಿನ್ನತೆ ಇರುತ್ತೆ, ಕೆಲವೊಬ್ಬರಲ್ಲಿ ನಿದ್ರಾಹೀನತೆ, ಸ್ಲೀಪ್ಲೆಸ್ನೆಸ್ ಅಥವಾ ಇನ್ಸೋಮ್ನಿಯಾ ಅಂತ ನಾವು ಹೇಳ್ತೀವಿ, ಅಥವಾ ಬೇರೆ ಏನೋ ಒಂದು ತೊಂದರೆ ಇರುತ್ತೆ. ಆ ತೊಂದರೆ ಯಾವಾಗ ಬರುತ್ತೆ ಅಂತಂದರೆ, ಯಾವಾಗ ಈ ಮೈಂಡ್ನಲ್ಲಿರೋ ನಮ್ಮದು ಬ್ಯಾಲೆನ್ಸ್ ಸ್ವಲ್ಪ ಹಿಂದೆ ಮುಂದೆ ಆಗ್ಲಿಕ್ಕೆ ಶುರು ಆಗತ್ತಲ್ಲ, ಅದೇ ಟೈಮ್ನಲ್ಲಿ ಆ ಪ್ರಕಾರ ಅದ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗ್ತದೆ ಮೇಡಮ್. ಮತ್ತೆ ಈಗ ಯಾವ ರೀತಿ ಈ ಲಕ್ಷಣಗಳು ಇರಬಹುದು ಅಂತ ನಾವು ಹೇಳಬೇಕು ಅಂತಂದ್ರೆ, ಕೆಲವೊಂದು ಜನರಲ್ಲಿ ಅವ್ರು ಸುಮ್ಮನೆ ಕೂತ್ಕೊಳ್ಬಹುದು, ಯಾರೊಂದಿಗೂ ಜಾಸ್ತಿ ಸೋಷಿಯಲೈಸೇಷನ್ ಅಂತ ಹೇಳ್ತೀವಿ, ಅಂದರೆ ಸಾಮಾಜಿಕವಾಗಿ ಅವರು ಇನ್ನೊಬ್ಬರ ಜೊತೆ ಕೂತ್ಕೊಳ್ಳೋದಿಲ್ಲ, ತಮ್ಮ ತಂದೆ ತಾಯಿ ಜೊತೆ ಮಾತನಾಡ್ಲಿಕ್ಕಿಲ್ಲ, ಅಥವಾ ತಮ್ಮ ಫ್ರೆಂಡ್ಸ್ ಆಗಲಿ, ತಮ್ಮ ಸ್ಕೂಲ್ ಫ್ರೆಂಡ್ಸ್ ಆಗಲಿ, ಅಥವಾ ತಮ್ಮ ಗ್ರೂಪ್ ಜೊತೆ ಅವರು ಯಾವುದೇ ರೀತಿಯ ಪಾರ್ಟಿಸಿಪೇಷನ್ ಇಟ್ಕೊಳ್ಳಾರ್ದೇ ಇರಬಹುದು, ಒಬ್ಬೊಬ್ಬರೇ ಕೂತ್ಕೊಳ್ಬಹುದು, ಅಥವಾ ತಮ್ಮ ಮನಸ್ಸಿನಲ್ಲಿ ಏನೋ ಅದನ್ನು ಸಪ್ರೆಸ್ ಮಾಡಿ ಇಟ್ಕೊಂಡಿರಬಹುದು. ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಿರ್ಲಿಕ್ಕಿಲ್ಲ. ಸೊ ಒಂದೊಂದು ಸತಿ ಹೇಗಾಗತ್ತೆ, ಇವೆಲ್ಲ ಲಕ್ಷಣಗಳು ಆತಂಕ ಇರಬಹುದು ಅವರಿಗೆ. ಇದಲ್ಲದೆ ಕೆಲವೊಬ್ರಿಗೆ ಹೇಗಾಗತ್ತೆ, ಈ ಫಿಸಿಕಲ್ ಕಂಪ್ಲೇಂಟ್ಸ್ ಮೂಲಕ ಕೂಡ ಈ ಮಾನಸಿಕ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಮೇಡಮ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ IBS ಅಂತ ನೀವು ಕೇಳಿರ್ಬೋದು, ಇರಿಟೇಬಲ್ ಬಾವಲ್ ಸಿಂಡ್ರೋಮ್ ಅಥವಾ ಮೈಗ್ರೇನ್ ಇರ್ಬೋದು, ಅಥವಾ ಸ್ಟ್ರೆಸ್ ಹೆಡೇಕ್ ಇರಬಹುದು, ಕೆಲಸದಲ್ಲಿ ಏನೋ ಒಂದು ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಅಥವಾ ಮನೆಯಲ್ಲಿ ಏನೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಕೆಲವೊಬ್ರು ಅದನ್ನು ಹೇಳ್ಕೊಳ್ಬಹುದು, ಕೆಲವೊಬ್ರು ಹೇಳ್ಕೊಳ್ಳಿಕ್ಕಿಲ್ಲ. ಸೊ ಈ ಫಿಸಿಕಲ್ ಕಂಪ್ಲೇಂಟ್ಸ್ ಮೂಲಕ ಕೂಡ ಈ ಮಾನಸಿಕ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಅದು ಒಂದು ಹಂತದಲ್ಲಿರುತ್ತೆ ಮೇಡಮ್, ಒಂದು ಹಂತದಲ್ಲಿ ಅದು ಯಾವಾಗ ಅದು ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೇಳ್ತೀವಿ, ಆ ಸ್ಯಾಚುರೇಷನ್ ಪಾಯಿಂಟ್ ಮುಟ್ಟಿದ ನಂತರ ಆ ಫಿಸಿಕಲ್ ಕಂಪ್ಲೇಂಟ್ಸ್ ಏನಿರುತ್ತಲ್ಲ ಅದು ಟೋಟಲಿ ಮಾಯ ಆಗಿಬಿಟ್ಟು ಆ ಆತಂಕ ಇರಲಿ ಅಥವಾ ಖಿನ್ನತೆ ಇರಲಿ ಅಥವಾ ಸ್ಟ್ರೆಸ್ ಒತ್ತಡ ಅಂತ ನಾವೇನು ಹೇಳ್ತೀವಿ ಅದು ಮೇಲೆ ಎದ್ದು ಕಾಣಿಸಬಹುದು, ಆ ರೀತಿ ಇರಬಹುದು ಮೇಡಮ್. ಅಷ್ಟಲ್ಲದೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಯೂಸೇಜ್ ಅನ್ನಿ, ಸಾಮಾಜಿಕ ಮಾಧ್ಯಮಗಳು, ಅದ್ರ ಮೂಲಕ ಕೂಡ ಈಗ ಎಷ್ಟೋ ಜನರಿಗೆ ಫೇಸ್ಬುಕ್ ಮೇಲೆ, ಇನ್ಸ್ಟಾಗ್ರಾಮ್ ಮೇಲೆ ಲಕ್ಷಗಟ್ಟಲೆ ಫಾಲೋವರ್ಸ್ ಇರ್ತಾರೆ, ಆದರೆ ಅವ್ರ ಪಕ್ಕದ ಮನೆಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ.
0: ಖಂಡಿತ
1: ಹಾಗಿರುತ್ತೆ, ಇತ್ತೀಚಿನ ಮಕ್ಕಳಲ್ಲೂ ನೀವು ನೋಡಬಹುದು. ಈಗ ನಾವು ಕಮ್ಯುನಿಕೇಶನ್ ಅನ್ನೋದು ಫ್ಯಾಮಿಲಿನಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಈ ಜಾಯಿಂಟ್ ಫ್ಯಾಮಿಲೀಸ್ ಇರ್ತಿತ್ತು, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ರು, ದಿನದ ತುಂಬ ಏನೇನಾಯಿತು, ಆಕ್ಟಿವಿಟೀಸ್, ಮಗು ಏನು ಮಾಡ್ತು ಅಥವಾ ತಂದೆ ಏನು ಮಾಡಿದರು, ತಾಯಿ ಏನು ಮಾಡಿದರು, ಇದನ್ನೆಲ್ಲ ಒಬ್ರಿಗೊಬ್ರು ಹಂಚ್ಕೊಳ್ತಾ ಇದ್ರು. ಆದರೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿರೋದ್ರಿಂದ ಇದೆಲ್ಲ ಕಡಿಮೆ ಆಗಿದೆ. ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತೀವಿ ನಾವು, ಅದು ಅದು ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಹಿಂಗಾಗಿ ಮಕ್ಕಳಾಗ್ಲಿ ಅಥವಾ ಗಂಡ ಹೆಂಡತಿ ಆಗಲಿ ಒಬ್ರಿಗೊಬ್ರು ಆ ಸಂವಹನ ಮಾಡೋದು ಅಥವಾ ಕಮ್ಯುನಿಕೇಷನ್ ಮಾಡೋದೇ ಕಡಿಮೆ ಆಗಿಬಿಟ್ಟಿದೆ. ಏನೇ ಇದ್ರೂ ಗೂಗಲ್ ಮೇಲೆ ಸರ್ಚ್ ಮಾಡಿ ನೋಡ್ತಾರೆ, ಅದ್ರ ಪ್ರಕಾರ ಸೊಲ್ಯೂಷನ್ಸ್ ತಗೊಳ್ತಾರೆ. ಅದು ಆಗತ್ತೆ ಅಥವಾ ಆಗಲ್ಲ, ಈ ಕೆಲವೊಬ್ರು ಸ್ಟೇಟಸ್ ಇಡ್ತಾರೆ ತಮ್ಮ ವಾಟ್ಸಪ್ ಮೇಲೆ ಅಥವಾ ಇನ್ಸ್ಟಾಗ್ರಾಮ್ ಮೇಲೆ ಫೇಸ್ಬುಕ್ ಮೇಲೆ ಸ್ಟೇಟಸ್ ಇಡ್ತಾರೆ, ಪದೇ ಪದೇ ಅದನ್ನು ಚೆಕ್ ಮಾಡ್ತಾ ಇರ್ತಾರೆ ಎಷ್ಟು ಜನ ಅದನ್ನು ನೋಡಿದ್ದಾರೆ ಅಂತ ಹೇಳಿ. ಅದು ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಷ್ಟು ಜನ ನೋಡಿರಲಿಲ್ಲ ಅಂತಂದರೆ ಕೆಲವೊಂದು ಮಕ್ಕಳು ಖಿನ್ನತೆಗೂ ಹೋಗಬಹುದು, ಸಂಶಯ ಪ್ರವೃತ್ತಿ ಇರಬಹುದು, ಜಲಸಿ ಡೆವಲಪ್ ಆಗ್ಬಹುದು. ಸೊ ಸಾಕಷ್ಟು ಇವೆಲ್ಲ ಲಕ್ಷಣ ಬರ್ತದೆ ಮೇಡಮ್. ಅದಲ್ಲದೆ ಕೆಲವೊಬ್ರದ್ದು ಬೆಳೆದ ವಾತಾವರಣ, ಮಕ್ಕಳು ಬೆಳೆದ ವಾತಾವರಣ, ಈಗ ಮನೆಯಲ್ಲಿ ಏನೋ ಒಂದು ಮುಂಚಿನಿಂದ ಅಪ್ಪನೋ ಅಮ್ಮನೋ ಒಂದು ಯಾವುದೋ ಒಂದು ರೀತಿಯ ಕ್ರಿಮಿನಲ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಇದ್ದಾರೆ ಫ್ಯಾಮಿಲಿನಲ್ಲಿ, ಅಥವಾ ಅನುವಂಶಿಕವಾಗಿ ಕೆಲವೊಂದು ಕಾಯಿಲೆಗಳು ಅಂದರೆ ಸ್ಕಿಜೋಫ್ರೇನಿಯಾ ಅಂತ ನೀವು ಕೇಳಿರಬಹುದು, ಬೈಪೋಲಾರ್ ಮೂಡ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೀವಿ, ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದರಲ್ಲೆಲ್ಲ ಈ ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತ ನಾವೇನು ಹೇಳ್ತೀವಲ್ಲ, ಅದರಲ್ಲಿ ಮನುಷ್ಯ ತನ್ನಂತ ಏನೋ ಬೇರೆ ಅಂತಲೇ ತಿಳ್ಕೊಳ್ತಾನೆ. ಶಾರುಖ್ ಖಾನ್ ಅಂತ ತಿಳ್ಕೊಳ್ಬಹುದು, ಐಶ್ವರ್ಯ ರಾಯ್ ಅಂತ ತಿಳ್ಕೊಳ್ಬಹುದು. ಸೊ ಆ ರೀತಿದು ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ನಾವು ಶುರುವಾತಿಗೆ ಇದನ್ನು ಕಂಡುಹಿಡಿದು ಅಂದರೆ ಸಪೋಸ್ ಈಗ ಒಂದು 18 ಅಥವಾ 19 ವರ್ಷದ ಹುಡುಗ ಅಥವಾ ಹುಡುಗಿಗೆ ಸುಮ್ಮನೆ ಕೂತ್ಕೊಳ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇಲ್ಲ ಅಂದರೆ ಅದನ್ನು ಸ್ಕೂಲ್ನಲ್ಲಿ ಅವ್ರ ಟೀಚರ್ಸ್ ಕೂಡ ಕಂಡುಹಿಡಿಬೋದು, ಅಥವಾ ಅವ್ರ ಪೇರೆಂಟ್ಸ್ ಕೂಡ ಸ್ವಲ್ಪ ಗಮನ ಕೊಟ್ಟು ನೋಡಿ ಅದನ್ನು ಮಾನಸಿಕ ತಜ್ಞರ ಹತ್ರ ಕರೆದುಕೊಂಡು ಬಂದರೆ ಇಂಥ ಕಂಪ್ಲೇಂಟ್ಸ್ನಲ್ಲಿ ಬೇಗನೆ ಟ್ಯಾಕಲ್ ಮಾಡಿ ನಾವು ಅದಕ್ಕೆ ಪರಿಹಾರ ಕಂಡುಕೊಳ್ಬೋದು ಮೇಡಮ್.
2: ಈಗ ನೀವು ಕಾರಣಗಳ ಬಗ್ಗೆ ಹೇಳ್ತಾ ಇದ್ದೀರಾ ಅಂದ್ರೆ ಮನೆಯ ವಾತಾವರಣನೂ ಕೂಡ ಕಾರಣ ಆಗಬಹುದು, ಹಾಗೇನೆ ಅನುವಂಶೀಯವಾಗಿ ಬರಬಹುದು. ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೇಡಮ್, ನಮ್ಗೆ ನಮ್ ದೇಹಕ್ಕೆ ಅದು ಬೇಕೋ ಬೇಡವೋ ಗೊತ್ತಿಲ್ಲ, ಬಾಯಿ ಚಟಕ್ಕೆ ನಾವು ತಿಂತಾ ಇದೀವಿ, ಏನ್ ಸಿಗುತ್ತೋ ಅದನ್ನ ತಿಂತಾ ಇದೀವಿ, ಅದು ಕೂಡ ಕಾರಣ ಆಗುತ್ತಾ?
1: ಆಗತ್ತೆ ಆಗತ್ತೆ ಮೇಡಮ್, ಅದು ಕೂಡ ಈಟಿಂಗ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೀವಿ. ಅದು ಅದು ಯಾಕೆ ಆಗಬಹುದು ಅಂತಂದ್ರೆ ಖಿನ್ನತೆ ಅಥವಾ ಒತ್ತಡದಿಂದನೂ ಕೂಡ ಆಗಬಹುದು. ಕೆಲವೊಬ್ರಲ್ಲಿ ಹೇಗಾಗತ್ತೆ, ಸ್ಟ್ರೆಸ್ ಅಂತ ಹೇಳ್ತೀವಿ, ಒತ್ತಡ ಅಂತ ಹೇಳ್ತೀವಿ. ಕೆಲವೊಬ್ರಲ್ಲಿ ಟೋಟಲಿ ಅವರು ಅಂದರೆ ಊಟ ಮಾಡಲಿಕ್ಕಿಲ್ಲ. ಕೆಲವೊಂದು ಜನರಲ್ಲಿ ಹೇಗೆ ಆಗ್ತದೆ ಅಂತಂದರೆ ಅವರು ಜಾಸ್ತಿ ತಿನ್ಲಿಕ್ಕೆ ಶುರು ಮಾಡ್ತಾರೆ. ಜಾಸ್ತಿ ತಿನ್ಲಿಕ್ಕೆ ಶುರು ಹಚ್ಕೊಂಡ್ರು ಅಂತಂದರೆ ಅವ್ರಿಗೆ ಏನೋ ಮನಸ್ಸಿಗೆ ಒಂದು ರೀತಿದು ಸ್ಯಾಟಿಸ್ಫ್ಯಾಕ್ಷನ್ ಸಮಾಧಾನ ಸಿಗತ್ತೆ, ಹೀಗಾಗಿ ಅವ್ರದ್ದು ತೂಕ ಕೂಡ ಜಾಸ್ತಿ ಆಗತ್ತೆ. ಸೊ ಒಂದರಿಂದ ಒಂದು ಇದೆಲ್ಲ ಟೋಟಲ್ ಸೈಕಲ್ ಇದ್ದಂಗಿದೆ ಮೇಡಮ್. ಈ ಮಾನಸಿಕ ಸಮಸ್ಯೆಗಳು ಅದರಿಂದನೂ ಕೂಡ ಆಗಬಹುದು ಮೇಡಮ್.
2: ಅಂದ್ರೆ ಒಟ್ಟಾರಾಗಿ ನಮ್ಮ ಆಲೋಚನೆಗಳು, ಹಾಗೇನೆ ಆಹಾರ ಪದ್ಧತಿ, ಜೀವನ ಶೈಲಿ, ಇದು ಹವಾಮಾನ, ಮತ್ತೆ ಇವಾಗಿನ ಇದು ಒಂದು ಮನೆಯ ವಾತಾವರಣ, ಇವೆಲ್ಲವೂ ಕೂಡ ಮಾನಸಿಕ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ.
1: ಈಗ ನೋಡಿದ್ರೆ ನೀವು ನಮ್ಮ ದೇಶದಲ್ಲಿ ಪ್ರತಿ ವರ್ಷ 6-7 ಲಕ್ಷ ಜನ ಈ ಮಾನಸಿಕ ಒತ್ತಡ, ಮಾನಸಿಕ ಸಮಸ್ಯೆಗಳಿಗೆ ಗುರಿಯಾಗ್ತಾ ಇದ್ದಾರೆ, ಆನ್ ಅನ್ ಅರೌಂಡ್ ಹೇಳ್ತೀವಿ. ಅಷ್ಟಲ್ಲದೆ 2.6 ಲ್ಯಾಕ್ ಕೇಸಸ್ ಆಫ್ ಸೂಸೈಡ್ ಆರ್ ರಿಪೋರ್ಟೆಡ್ ಎವ್ರಿ ಇಯರ್. ಇದನ್ನ ನಾವು ತಡೆಯಬಹುದು. ಯೂಶ್ವಲಿ ಇದೊಂದು ರೀತಿಯ ಸೋಷಿಯಲ್ ಸ್ಟಿಗ್ಮಾ ಇದೆ ಮೇಡಮ್, ಜನರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ಅಂತಂದ್ರೆ ನಾನು ಕೌನ್ಸಿಲಿಂಗ್ ಥೆರಪೀಸ್ ತಗೊಳ್ತಾ ಇದ್ದೀನಿ ಅಂತಂದ್ರೆ ಹುಚ್ಚ ಅಂತ ಕನ್ಸಿಡರ್ ಮಾಡಿಬಿಡ್ತಾರೆ. ಅದು ತಪ್ಪು, ಹಾಗೆ ಮಾಡಬಾರದು. ಯಾರಿಗೋ ಒಂದು ಖಿನ್ನತೆ ಇದೆ, ಆತಂಕ ಇದೆ, ಅಥವಾ ಒತ್ತಡ, ಸ್ಟ್ರೆಸ್ ಅಂತ ಹೇಳ್ತೀವಿ, ಎಂಗ್ಸೈಟಿ ಅಂತ ಹೇಳ್ತೀವಿ, ಅಥವಾ ಏನೋ ಒಂದು ರೀತಿಯ ಭಯ, ಅವ್ಯಕ್ತ ಭಯ, ಯಾಕೆ ಭಯ ಆಗ್ತಾ ಇದೆ ಗೊತ್ತಿಲ್ಲ. ಸೊ ಈ ರೀತಿ ಏನಾದರೂ ಕಂಪ್ಲೇಂಟ್ಸ್ ಇದ್ರೆ ಸ್ವಂತಕ್ಕೆ ಆ ಮನುಷ್ಯರಿಗೆ ಅಂದರೆ ಅವ್ರಿಗೆ ಅನಿಸ್ತಾ ಇದ್ರೆ ಹೋಗಿ ಅದನ್ನು ಮಾನಸಿಕ ತಜ್ಞರ ಹತ್ತಿರ ಅಥವಾ ಆಪ್ತ ಸಮಾಲೋಚಕರು ಇರ್ತಾರಲ್ಲ, ಈ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರಲ್ಲ, ಅದು ತೋರಿಸ್ಕೊಳ್ಬಹುದು ಮೇಡಮ್. ಇಂಥ ಕಂಡೀಷನ್ಸನ್ನು ನಾವು ಎಷ್ಟು ಸಾಧ್ಯ ಅಷ್ಟು ಬೇಗ ನಾವು ಅದನ್ನು ಡಯಾಗ್ನೋಸ್ ಮಾಡಿದ್ವಿ ಅಂದರೆ ಅದರಿಂದ ಮುಂದಾಗುವ ದುಷ್ಪರಿಣಾಮಗಳನ್ನು ನಾವು ತಪ್ಪಿಸಬಹುದು.
2: ಖಂಡಿತ ಮೇಡಮ್. ಸ್ನೇಹಿತರೇ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM ಕಾರ್ಯಕ್ರಮವಿದು ಆರೋಗ್ಯ ದರ್ಶನ. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೋಮಿಯೋಪತಿಯಲ್ಲಿರುವಂತಹ ಉಪಚಾರಗಳ ಬಗ್ಗೆ ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾ ಇದ್ದಾರೆ ಡಾಕ್ಟರ್ ಇಂದಿರಾ ಕುಲಕರ್ಣಿ ಅವರು. ಮೇಡಮ್, ಇದೆಲ್ಲ ಕಾರಣ ಅಂತ ಹೇಳಿದ್ರಿ, ಇವಾಗ ಒಂದು ಒಳ್ಳೆಯ ಪರ್ಫೆಕ್ಟ್ ಆದಂತಹ ಮೆಂಟಲ್ ಹೆಲ್ತ್ ಬೇಕು ಅಂದ್ರೆ, ಇವಾಗ ನಾವು ಕೆಮ್ಮು ನೆಗಡಿ ಬಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಸ್ ನನಗೆ ದೇಹದಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆ ಅಂತ. ಅದು ಹೇಗೆ ಮೇಡಮ್, ಇವಾಗ ನಮಗೆ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲ, ನನಗೇನೋ ಖಿನ್ನತೆ ಆಗ್ತಾ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಒಬ್ಬ ಮನುಷ್ಯ?
1: ಅದನ್ನ ಹೇಗೆ ಸ್ವಂತಕ್ಕನು ಕೆಲವೊಬ್ರು ಅದನ್ನ ಬೇಗನೆ ಗುರುತಿಸ್ಕೊಳ್ತಾರೆ ಮೇಡಮ್, ಅಂದ್ರೆ ನನಗೇನೋ ತೊಂದರೆ ಆಗ್ತಾ ಇದೆ, ಮಾನಸಿಕವಾಗಿ ನನಗೇನೋ ತೊಂದರೆ ಆಗ್ತಾ ಇದೆ, ನನಗೆ ಯಾರ ಜೊತೆನೂ ಮಾತಾಡಬೇಕು ಅನಿಸ್ತಾ ಇಲ್ಲ, ಸುಮ್ಮನೆ ಒಬ್ಬರೇ ಕೂತ್ಕೊಳ್ಬೇಕು ಅನಿಸ್ತಾ ಇದೆ, ನನಗೆ ನಿದ್ದೆ ಬರ್ತಾ ಇಲ್ಲ, ಅಥವಾ ನಾನು ಜಾಸ್ತಿ ತಿಂತಾ ಇದ್ದೀನಿ ಅಥವಾ ಕಡಿಮೆ ತಿಂತಾ ಇದ್ದೀನಿ, ನನ್ನ ತೂಕ ಕಡಿಮೆ ಆಗ್ತಿದೆ, ಈ ರೀತಿ ಗೊತ್ತ ಆಗಬಹುದು. ಸ್ವಂತಕ್ಕೆ ಕೆಲವೊಬ್ರು ಗುರುತು ಮಾಡಿಕೊಳ್ಳಬಹುದು. ಕೆಲವೊಬ್ರು ಅವ್ರ ತಂದೆ ತಾಯಿ ಆಗಲಿ ಅಥವಾ ಅವ್ರದ್ದು ಫ್ರೆಂಡ್ಸ್ ಆಗಲಿ ಅಥವಾ ಕಾಲೇಜಲ್ಲಿ ಈಗ ಒಂದು ಮಗು ಎಲ್ಲ ಇಂಟರ್ನಲ್ ಮಾರ್ಕ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾ ಇರತ್ತೆ, ಸಡನ್ಲಿ ಫೋರ್ತ್ ಅಥವಾ ಫಿಫ್ತ್ ಟೆಸ್ಟ್ನಲ್ಲಿ ಆ ಮಗುವಿನ ಮಾರ್ಕ್ಸ್ ಕಡಿಮೆ ಆಗತ್ತಾ ಹೋಗುತ್ತೆ. ಇದನ್ನ ಶಿಕ್ಷಕರು ಕೂಡ ಗುರುತು ಹಿಡಿಯಬಹುದು ಮೇಡಮ್. ಆ ರೀತಿ ನಾವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು.
3: ಅಂದ್ರೆ ಮೊದಲೆಲ್ಲ ನಾವೆಲ್ಲ ಸ್ವಚ್ಛಂದವಾದಂತಹ ಒಂದು ವಾತಾವರಣದಲ್ಲಿ ಬೆಳೆದವರು, ಈ ಮಾನಸಿಕ ಖಿನ್ನತೆ ಮಾನಸಿಕ ಅಸ್ವಸ್ಥ ಅಷ್ಟು ಅಷ್ಟಾಗಿ ನಮ್ಗೆ ಇರ್ತಿರ್ಲಿಲ್ಲ. ಇತ್ತೀಚಿನ ಮಕ್ಕಳಲ್ಲಿ ಯಾಕಾಗಿ ಇದು ಇಷ್ಟಾಗಿ ಕಂಡು ಬರ್ತಾ ಇದೆ ಅಂತ
1: ಒಂದು ಇದಕ್ಕೆ ಕಾರಣ ಹೇಳ್ಬಹುದು ಅಂತಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಅದೇ ಹೇಳ್ದೆ ಅಲ್ಲ ನಾನು ಶುರುವಾತಿಗೆ, ಅಂದ್ರೆ ಮುಂಚೆ ಎಲ್ಲ ಮನೆಯಲ್ಲಿ ಒಂದು 10-12 ಜನ ಮಕ್ಕಳು ಇರ್ತಿದ್ರು. ತಾಯಿನೇ ಉಣಿಸ್ಬೋದಿತ್ತು ಅಥವಾ ಚಿಕ್ಕಮ್ಮ ಉಣಿಸ್ಬೋದಿತ್ತು, ದೊಡ್ಡಮ್ಮ ಉಣಿಸ್ಬೋದಿತ್ತು, ಅಜ್ಜಿನೂ ನೋಡ್ಕೊಳ್ತಿದ್ರು ಅಥವಾ ಅತ್ತೆನೂ ನೋಡ್ಕೊಳ್ತಾ ಇದ್ರು, ಚಿಕ್ಕಮ್ಮನೂ ನೋಡ್ಕೊಳ್ತಾ ಇದ್ರು. ಈಗ ಹಾಗಿಲ್ಲ, ತಂದೆ ತಾಯಿ ಕೂಡ ಕೆಲ್ಸಕ್ಕೆ ಹೋಗಿರ್ತಾರೆ, ಮಗು ಬರ್ತದೆ, ಮಗುವಿನ ಹತ್ರ ಒಂದು ಒಂದು ಬಂಚ್ ಕೀಲಿ ಮನೆ ಲಾಕ್ ಇರತ್ತೆ, ಕೀಸ್ ಇರತ್ತೆ, ಅದು ಓಪನ್ ಮಾಡ್ತದೆ, ಓಪನ್ ಮಾಡಿಕೊಂಡು ತನ್ನ ಟ್ಯಾಬ್ ಓಪನ್ ಮಾಡಿಕೊಂಡು ಕೂತ್ಕೊಳ್ತದೆ. ಹೀಗಾಗಿ ತಂದೆ ತಾಯಿನೂ ಸುಸ್ತಾಗಿ ಕೆಲಸದಿಂದ ಮನೆಗೆ ಬರ್ತಾರೆ. ಹೀಗಾಗಿ ಮಗುವಿನ ಜೀವನದಲ್ಲಿ ಏನ್ ಆಗ್ತಾ ಇದೆ ಅಥವಾ ತಂದೆ ತಾಯಿ ಜೀವನದಲ್ಲಿ ಏನಾಗ್ತಾ ಇದೆ ಇಬ್ಬರಿಗೂ ಗೊತ್ತಿರಲ್ಲ. ಹೀಗಾಗಿ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಒಂದು ರೀಸನ್ ಅಂತ ನಾವು ಹೇಳಬಹುದು ಇದಕ್ಕೆ. ಆದರೆ ಇತ್ತೀಚಿನ ದಿನದಲ್ಲಿ ಕೆಲಸಕ್ಕಾಗಿ ಅಥವಾ ಬೇರೆ ಏನೋ ಒಂದು ಕಾರಣಕ್ಕಾಗಿ ಎಷ್ಟೋ ಜನ ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತಮ್ಮ ಮಕ್ಕಳ ಜೀವನದಲ್ಲಿ ಏನಾಗ್ತಾ ಇದೆ, ಅವ್ರ ಇಂಟರ್ನೆಟ್ ಮೇಲೆ ಏನೇನು ನೋಡ್ತಾ ಇದ್ದಾರೆ ಅದನ್ನು ನಾವು ನೋಡ್ಕೊಳ್ಬಹುದು. ಅದರಿಂದ ಈ ಗುಣಲಕ್ಷಣಗಳನ್ನು ನಾವು ಅಟ್ ದ ಅರ್ಲಿ ಸ್ಟೇಜ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ನಾವು, ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಆ ರೀತಿ ಏನಾದರೂ ಇದ್ದರೆ ತಂದೆ ತಾಯಿಗಳಾಗಲಿ ಅಥವಾ ಶಿಕ್ಷಕರಾಗಲಿ, ತಂದೆ ತಾಯಿನ ಬಿಟ್ಟರೆ ಜಾಸ್ತಿ ಹೊತ್ತು ಮಕ್ಕಳಿರೋದು ಶಿಕ್ಷಕರ ಜೊತೆನೆ, ಅರೌಂಡ್ 6-7 ಅವರ್ಸ್ ಆದರೂ ಮಕ್ಕಳು ಶಾಲೆಯಲ್ಲಿರ್ತಾರೆ. ಸೊ ಅದು ಈ ಗುಣಲಕ್ಷಣಗಳು ಈ ರೀತಿ ಏನಾದರೂ ಇದ್ರೆ, ಖಿನ್ನತೆ ಅಥವಾ ಸುಮ್ಮನೆ ಕೂತ್ಕೊಳ್ತಾ ಇದೆ, ಮೇಲಿನ ಮೇಲೆ ತಲೆನೋವು ಅಂತ ಮಗು ಹೇಳ್ತಾ ಇದೆ, ಅಥವಾ ಯಾರು ದೊಡ್ಡವರು ಕೂಡ ದೊಡ್ಡವ್ರಿಗೂ ಕೂಡ ಆಗಬಹುದು ಸ್ಟ್ರೆಸ್ನಿಂದ. ಸೊ ಸಡನ್ಲಿ ಬಿ ಪಿ ಹೆಚ್ಚಾಗ್ತಾ ಇದೆ, ಯಾಕೆ ಹೆಚ್ಚಾಗ್ತಾ ಇದೆ, ಅಥವಾ ಶುಗರ್ ಜಾಸ್ತಿ ಆಗ್ತಾ ಇದೆ, ಏನೋ ಸ್ಟ್ರೆಸ್ ಇದೆ ಅಂತ ನಾವು ಕಾರಣಗಳನ್ನು ಕಂಡುಹಿಡಿಬಹುದು ಮೇಡಮ್ ಇದರಲ್ಲಿ.
3: ಮೇಡಮ್, ಈಗ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರುವಂತವರಿಗೆ ಆ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಯಾವ ರೀತಿ ಸಹಾಯ ಮಾಡಬಹುದು ಅಂತ?
1: ಸಹಾಯ ಹೇಗೆ ಮಾಡಬಹುದು ಅಂತಂದ್ರೆ, ಒಂದು ಮೆಡಿಸಿನ್ ಆಪ್ತ ಇದು ಸೈಕಿಯಾಟ್ರಿಸ್ಟ್ ಹತ್ತ ಕರ್ಕೊಂಡು ಹೋಗ್ಬೋದು, ಅಥವಾ ನಮ್ಮ ಈಗ ಹೋಮಿಯೋಪತಿನಲ್ಲಿ, ನಾನು ಹೋಮಿಯೋಪತಿಗೆ ಡಾಕ್ಟರ್ ಇರೋದ್ರಿಂದ ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೋಮಿಯೋಪತಿನಲ್ಲೂ ಕೂಡ ಸಾಕಷ್ಟು ಮೆಡಿಸಿನ್ಸ್ ಇದೆ. ಮತ್ತು ನಮ್ಮ ಹೋಮಿಯೋಪತಿನಲ್ಲಿ ನಾವು ಪೇಷಂಟನ್ನು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದರೆ ನಾವು ಬರೀ ಈಗ ಹೊಟ್ಟೆ ನೋಯ್ತಿದೆ ಅಂತ ಒಂದು ಒಬ್ಬರಿಗೆ ಹೊಟ್ಟೆ ನೋವು ಒಂದು 6 ಇರಬಹುದು, ಯಾಕೆ 6 ಇದೆ ಅಂತ ಹೇಳಿ ನಾವು ಡಿಟೇಲ್ ಆಗಿ ಎಲ್ಲ ಅದರದ್ದು ಕೇಸ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಆ ಹೊಟ್ಟೆ ನೋವು ಬರೀ ಹೊಟ್ಟೆ ನೋವು ಅಷ್ಟೇ ಅಲ್ಲ, ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅದ್ರ ಮೇಲೆ ಕೂಡ ನಾವು ಡೀಟೇಲ್ಸ್ ತಗೊಳ್ತೀವಿ ಮೇಡಮ್, ಕೇಸ್ ಟೇಕಿಂಗ್ ಅಂತ ನಾವು ಹೇಳ್ತೀವಿ ಅದರದ್ದು. ಸೊ ನಾವು ವ್ಯಕ್ತಿಂದು ಆ ನಮ್ಮ ಪೇಷಂಟ್ ನಾವೇನು ನೋಡ್ತಾ ಇರ್ತೀವಲ್ಲ, ಅವರ ಟೆಂಪರಾಮೆಂಟಲ್ ಚೇಂಜಸ್ ಆಗಲಿ ಅಥವಾ ಅವ್ರ ಪರ್ಸ್ನಾಲಿಟಿ ಹೇಗಿದೆ, ಅವರು ಬೆಳೆದು ಬಂದ ವಾತಾವರಣ ಹೇಗಿದೆ, ಅವ್ರು ಚಿಕ್ಕವರಿದ್ದಾಗ ಅವ್ರ ಅಣ್ಣ ತಮ್ಮಂದ್ರ ಜೊತೆ ಅಥವಾ ಅವ್ರ ಅಪ್ಪ ಅಮ್ಮನ ಜೊತೆ ಅವ್ರದ್ದು ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ, ಇದನ್ನೆಲ್ಲ ಕೂಡ ನಾವು ಅನಲೈಸ್ ಮಾಡ್ತೀವಿ ಮೇಡಮ್. ಹೀಗಾಗಿ ನಮ್ಮ ಹೋಮಿಯೋಪತಿನಲ್ಲಿ ನಾವೇನು ಕೇಸ್ ಹಿಸ್ಟ್ರಿ ತಗೊಳ್ತೀವಲ್ಲ ಅದು ಅರ್ಧ ಕೌನ್ಸಿಲಿಂಗ್ ಮಾಡಿದ ಹಾಗೆ ಇರುತ್ತೆ. ಎಷ್ಟೋ ಸರ್ತಿ ಪೇಷಂಟ್ ನಾವು ಇದನ್ನೆಲ್ಲ ಡೀಟೇಲ್ಸ್ ತಗೊಳ್ತಾ ಇರುವಾಗ ದುಃಖ ತುಂಬಿ ಬಂದು ಅಳ್ಳಿಕ್ಕೆ ಕೂಡ ಚಾಲು ಮಾಡ್ತಾರೆ, ಶುರು ಹಚ್ಕೊಳ್ತಾರೆ ಅವರು. ಅಂದರೆ ಎಲ್ಲೋ ಅವರ ಭಾವನೆಗಳನ್ನು ಅವರು ಅದುಮಿಟ್ಕೊಂಡಿರ್ತಾರೆ, ಸಪ್ರೆಸ್ ಮಾಡಿರ್ತಾರೆ. ಅದನ್ನು ಅವರು ನಾವು ಅದನ್ನು ಇನ್ಡೆಪ್ತ್ ಇಂಟರ್ವ್ಯೂ ಅಂತ ಹೇಳ್ತೀವಿ ನಾವು, ಅದನ್ನೆಲ್ಲ ಕೇಳಲಿಕ್ಕತ್ ನಂತರ ಅವರು ಅದನ್ನು ಅವ್ರ ಭಾವನೆಗಳನ್ನು ತಡ್ಕೊಳ್ಳಾರ್ದೆ ಅವರು ವೆಂಟ್ ಔಟ್ ಅಂತ ಹೇಳ್ತೀವಿ ನಾವು, ಅವ್ರಿಗೆ ಮನಸ್ಸು ಸಾಕಷ್ಟು ಹಗುರ ಅನಿಸುತ್ತೆ. ಸೊ ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟ್ನಲ್ಲಿ ನಾವೆಲ್ಲ ಡೀಟೇಲ್ಸ್ ಅದನ್ನು ಪೂರ್ಣವಾಗಿ ತಗೊಂಡು ಅವರ ಮಾನಸಿಕ ಲೆವೆಲ್ ಹೇಗಿದೆ ಅದನ್ನು ಕೂಡ ನಾವು ಅನಲೈಸ್ ಮಾಡ್ತೀವಿ. ಅವರ ಫಿಸಿಕಲ್ ಕಂಪ್ಲೇಂಟ್ಸ್ ಏನಿದೆ ಅದನ್ನು ಕೂಡ ನಾವು ನೋಟ್ ಡೌನ್ ಮಾಡಿಕೊಂಡು ಆ ಪ್ರಕಾರ ನಾವು ನಮ್ಮ ಔಷಧಿಗಳನ್ನು ಕೊಡ್ತೀವಿ. ಮತ್ತು ನಮ್ಮ ಹೋಮಿಯೋಪತಿಕ್ ಔಷಧಿಗಳು ಬರೀ ದೇಹದ ಮೇಲಲ್ಲ, ಮನಸ್ಸಿನ ಮೇಲೂ ಚೆನ್ನಾಗಿ ಪರಿಣಾಮ ಕೊಡ್ತವೆ ಮೇಡಮ್. ಹೀಗಾಗಿ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಮೈಗ್ರೇನ್ ಕೇಸ್ ಇದೆ ಅಥವಾ ಒಂದು ಹೈಪರ್ ಟೆನ್ಷನ್ ಕೇಸ್ನ ನಾವು ಡೀಲ್ ಮಾಡ್ತಾ ಇದ್ದೀವಿ. ಆ ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ ಜಾಸ್ತಿ ಆದಾಗ ಅದರದ್ದು ಕಾಸ್ ಅಥವಾ ಅದರದ್ದು ಮೂಲ ಕಾರಣ ಒಂದು ಸ್ಟ್ರೆಸ್ ಅಂತ ಇಟ್ಕೊಳ್ಳಿ, ಆ ಸ್ಟ್ರೆಸ್ಸಿಗೂ ಕೂಡ ನಾವು ಔಷಧಿ ಕೊಡ್ತೇವೆ. ಸೊ ಆ ಸ್ಟ್ರೆಸ್ ಕಡಿಮೆ ಆಯಿತು ಅಂತಂದ್ರೆ ಆಟೋಮ್ಯಾಟಿಕಲಿ ಅವ್ರದ್ದು ಬಿ ಪಿ ಅನ್ನಿ ಅಥವಾ ಅವ್ರ ಒತ್ತಡ ಅನ್ನಿ ಅಥವಾ ಅವ್ರ ನಿದ್ರಾಹೀನತೆ ಅನ್ನಿ ಅಥವಾ ಬೇರೆ ಏನೇ ಕಂಪ್ಲೇಂಟ್ಸ್ ಇದ್ರು ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿ ನಾವು ನಮ್ಮ ಹೋಮಿಯೋಪತಿನಲ್ಲಿ ಉಪಚಾರ ಮಾಡ್ತೀವಿ ಮೇಡಮ್.
3: ಅಂದ್ರೆ ಮೂಲ ಬೇರಿಗೆನೆ ನಾವು,
1: ಹೌದು ಹೌದು,
3: ಮೂಲ ಬೇರಿಗೆ,
1: ಹೌದು ಹೌದು ಮೂಲ ಬೇರಿಗೆ. ಅಂದ್ರೆ ಮತ್ತೆ ಇದು ಒಂದು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಬಗ್ಗೆ. ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂದ್ರೆ ಬರೀ ಕ್ರಾನಿಕ್ ಎಲಿಮೆಂಟ್ಸ್ಗೆ ಅಷ್ಟೇ, ಬಹಳ ದಿವಸದಿಂದ ರೋಗಿಗಳಿಗೆ ತೊಂದರೆ ಆಗ್ತಾ ಇದ್ರೆ ನಾವು ಹೋಮಿಯೋಪತ್ ಹತ್ರ ಹೋಗ್ಬೋದು, ಬುಡದಿಂದ ಅದನ್ನ ಅದು ಕಿತ್ತಾಕತ್ತೆ ಅಂತ ಹೇಳಿ, ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಮೇಡಮ್. ಹೋಮಿಯೋಪತಿ ಔಷಧಿಗಳು ಈ ಅಕ್ಯೂಟ್ ಕಂಡೀಷನ್ಸ್ ಅಂತ ನಾವು ಹೇಳ್ತೀವಿ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರಿಣಾಮ ಕೊಡ್ತವೆ, ರಿಸಲ್ಟ್ಸ್ ಕೊಡ್ತವೆ. ಈಗ ಫಾರ್ ಎಕ್ಸಾಂಪಲ್ ಸಡನ್ಲಿ ಹೆಡೇಕ್ ಚಾಲು, ಈ ಒತ್ತಡದಿಂದ ಈಗ ಮಾನಸಿಕ ಸಮಸ್ಯೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಏನೋ ಒಂದು ಯಾರೋ ಒಬ್ರು ಒಂದು ಸಡನ್ ಆಕ್ಸಿಡೆಂಟ್ ನೋಡಿದ್ದಾರೆ, ಅವ್ರ ಕಣ್ ಮುಂದೆನೆ ಆಗ್ಬಿಡ್ತು ಅದು ಆಕ್ಸಿಡೆಂಟ್, ಆ ಆಕ್ಸಿಡೆಂಟ್ ನಿಂದ ಅದು ಅದನ್ನ ನೋಡಿದ ನಂತರ ಅವರಿಗೆ ಸಿವಿಯರ್ ಹೆಡೇಕ್ ಚಾಲು ಆಯ್ತು ಅಥವಾ ಸ್ಟ್ರೆಸ್ ಆಯ್ತು, ಒಂದ್ ಯಾವುದೋ ಒಂದ್ ರೀತಿದ ಭಯ ಅಂತ ಶುರು ಆಯ್ತು. ಅದು ಒಂದು ಎರಡ್ ಮೂರು ದಿವಸದಿಂದಾನೇ ಆಗ್ತಾ ಇದೆ, ಅದಕ್ಕೂ ಕೂಡ ನಾವು ಔಷಧಿ ಕೊಡ್ಬಹುದು, ಅದು ಕೂಡ ಕಡಿಮೆ ಆಗತ್ತೆ. ಈಗ ಸಪೋಸ್ ನಿನ್ನೆ ಏನೋ ಹೋಗಿ ಪಾನಿಪುರಿ ತಿಂದು ಬಂದಿದ್ದಾರೆ, ಇವತ್ತು ಲೂಸ್ ಮೋಷನ್ ಚಾಲು ಆಗಿದೆ, ಅದಕ್ಕೂ ಕೂಡ ನಮ್ಮಲ್ಲಿ ಔಷಧಿ ಇದೆ ಮೇಡಮ್. ಯಾಕಂದ್ರೆ ಯೂಶುವಲಿ ಹೇಗೆ ಅದು ಪೇಪರ್ನಲ್ಲೆಲ್ಲ ಬರುತ್ತೆ, ಹೋಮಿಯೋಪತಿ ಅಂತಂದ್ರೆ ಓನ್ಲಿ ಫಾರ್ ಕ್ರಾನಿಕ್ ಎಲಿಮೆಂಟ್ಸ್, ಬಹಳ ದಿವಸದಿಂದ ತೊಂದರೆ ಇದ್ರೆ ಅಷ್ಟೇ ನಾವು ಕಡಿಮೆ ಆಗತ್ತೆ, ಅದು ಇಲ್ಲ ಮೇಡಮ್. ಹೋಮಿಯೋಪತಿ ಮೆಡಿಸಿನ್ಸ್ ಈವನ್ ಈ ಅಕ್ಯೂಟ್ ಕಂಡೀಷನ್ಸ್ ನಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರಿಣಾಮ ಕೊಡ್ತವೆ ವಿದೌಟ್ ಎನಿ ಸೈಡ್ ಎಫೆಕ್ಟ್ಸ್. ಹೀಗಾಗಿ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ನಮ್ದು ಕೇಲಿ, ನಮ್ದು ಸದ್ಯದ ಕಾಲೇಜಿಗೆ ಇರೋದು ಕೇಲಿ ಸೆಂಟನರಿ ಚಾರಿಟೇಬಲ್ ಹಾಸ್ಪಿಟಲ್, ಅಲ್ಲಿ ಕೂಡ ನಮ್ಮ ಓ ಪಿ ಡಿ ಇದೆ ಮೇಡಮ್. ಅದಲ್ಲದೆ ಇಂಜಿನಿಯರಿಂಗ್ ವೆಲ್ನೆಸ್, ಕೇಲಿ ಇಂಜಿನಿಯರಿಂಗ್ ವೆಲ್ನೆಸ್, ಅಲ್ಲಿ ಕೂಡ ನಮ್ದು ಓ ಪಿ ಡಿ ಇದೆ. ಆಮೇಲೆ ಇಲ್ಲಿ ಪ್ರಭಾಕರ್ ಕೋರೆ ಆಸ್ಪತ್ರೆ, ಅಲ್ಲಿ ಓ ಪಿ ಡಿ ನಂಬರ್ 5 ನಮ್ದು ಹೋಮಿಯೋಪತಿಕ್ ಸೆಕ್ಷನ್ ಇದೆ ಮೇಡಮ್. ಅದಲ್ಲದೆ ಸಂಕಲ್ಪ ವೆಲ್ನೆಸ್ ಬಸವನ ಕುಡಚಿ, ಅಲ್ಲೂ ಕೂಡ ನಮ್ದು ವೆಲ್ನೆಸ್ ಸೆಂಟರ್, ಅಲ್ಲೂ ಕೂಡ ನಮ್ದು ಓ ಪಿ ಡಿ ಇದೆ ಮೇಡಮ್. ಸೊ ಈ ಆಯಾ ಭಾಗಗಳ ಜನರು ಅದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ ಮೇಡಮ್.
3: ಅಂದ್ರೆ ದೀರ್ಘ ಕಾಯಿಲೆಯಿಂದ ಬಳಲೋರಿಗೆ ಮಾತ್ರ ಈ ಒಂದು ಹೋಮಿಯೋಪತಿ?
1: ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ಎಲ್ರಿಗೂ ಬರುತ್ತೆ, ಅದು ಅಕ್ಯೂಟ್ ಇರ್ಲಿ ದೀರ್ಘ ಕಾಲದಿರ್ಲಿ ಅಥವಾ ಅದು ನಿನ್ನೆ ಚಾಲು ಆಗಿ ಇವತ್ತು ಮೆಡಿಸಿನ್ ಬೇಕು, ಸಡನ್ಲಿ ಫೀವರ್ ಬಂದಿದೆ, 101 ಫೀವರ್ ಇದೆ, ಅದು ಕೂಡ ಹೋಮಿಯೋಪತಿ ಔಷಧಿಯಿಂದ ಕಡಿಮೆ ಆಗುತ್ತೆ
3: ಮೇಡಮ್. ಇವಾಗ ಆಪ್ತ ಸಮಾಲೋಚ ಒಂದೊಂದ್ಸತಿ ನಾವು ಯಾವ ಏನೋ ಒಂದು ಮಾನಸಿಕವಾಗಿ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ಅಥವಾ ಮಾನಸಿಕವಾಗಿ ಆರೋಗ್ಯ ಹದಗೆಟ್ಟಿದೆ ಅಂದಾಗ ನಾವು ಅದಕ್ಕೆ ಮೆಡಿಸಿನ್ ಕೊಡಬೇಕು ಅಂತಿಲ್ಲ ಅಥವಾ ಚಿಕಿತ್ಸೆ ಬೇಡ, ಒಂದು ಆಪ್ತ ಸಮಾಲೋಚನೆ ನಡೆಸಿದ್ರೆ ಸಾಕು, ಆ ರೀತಿ ಏನಾದರೂ ತಾವು ತಮ್ಮ ಕೈಯಲ್ಲಿ?
1: ಹೌದು ಹೌದು, ಆಪ್ತ ಸಮಾಲೋಚನೆ ಕೂಡ ನಾವು ಮಾಡ್ತೀವಿ ಮೇಡಮ್. ಕೌನ್ಸಿಲಿಂಗ್ ನಮ್ಮಲ್ಲಿ ನುರಿತ ತಜ್ಞರಿದ್ದಾರೆ ಅದರ ಸಲುವಾಗಿ. ಈ ಮಾನಸಿಕ ಸಮಸ್ಯೆಗಳಲ್ಲಿ ಮೆಡಿಸಿನ್ ಒಂದು ಹಂತ, ಕೆಲವೊಂದು ಕೈ ಬಿಟ್ಟು ಮೀರಿ ಹೋಗಿರುತ್ತೆ ಆ ಟೈಮ್ನಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಪರ್ಸನ್ ಸ್ಕಿಜೋಫ್ರೇನಿಯಾದಿಂದ ಬಳಲ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅಥವಾ ಬೈಪೋಲಾರ್ ಮೂಡ್ ಡಿಸಾರ್ಡರ್ಸ್, ಅಂದರೆ ಒಂದು 6 ತಿಂಗಳು ಮನುಷ್ಯ ಖುಷಿಯಾಗಿರ್ತಾನೆ, ಇನ್ನೊಂದು 6 ತಿಂಗಳು ಖಿನ್ನತೆಯಲ್ಲಿ ಹೋಗ್ತಾನೆ. ಆ ಖಿನ್ನತೆ ಸ್ಟೇಜ್ನಲ್ಲಿ ಏನು ಇರ್ತಾರಲ್ಲ ಮೇಡಮ್, ಆ ಟೈಮ್ನಲ್ಲಿ ಅವರು ಸುಸೈಡ್ ಅಟೆಂಪ್ಟ್ ಕೂಡ ಮಾಡಬಹುದು ಅಥವಾ ಇನ್ನೊಬ್ಬರನ್ನು ಕೊಲ್ಲಬಹುದು. ಇಂಥ ಅತಿರೇಕಕ್ಕೆ ಹೋದ ಸಮಸ್ಯೆಗಳಿಗೆ ಮೆಡಿಸಿನ್ ಇಸ್ ಮಸ್ಟ್. ಆ ಟೈಮ್ನಲ್ಲಿ ನಾವು ಔಷಧಿ ಕೊಡಲೇಬೇಕಾಗತ್ತೆ ಆ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಮಾಡಲಿಕ್ಕೆ. ಅದರ ಜೊತೆಗೆ ನಾವು ಈ ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಕೌನ್ಸಿಲಿಂಗ್ ಇಸ್ ನಥಿಂಗ್ ಬಟ್ ಅ ಟಾಕಿಂಗ್ ಕ್ಯೂರ್. ನಾವು ಅದನ್ನು ಏನಾಗ್ತಾ ಇದೆ, ಇನ್ಡೆಪ್ತ್ ಇಂಟರ್ವ್ಯೂ, ಅದರಲ್ಲಿ ಏನಾಗ್ತಾ ಇದೆ, ಹೇಗದು ಶುರುವಾಯಿತು, ಯಾವ ರೀತಿ ಆ ಮನುಷ್ಯ ಅಂದರೆ ಖಿನ್ನತೆಯಲ್ಲಿರೋ ಮನುಷ್ಯ ಅಥವಾ ಸ್ಕಿಜೋಫ್ರೇನಿಯಾದಿಂದ ಬಳಲ್ತಿರೋ ಮನುಷ್ಯ, ಮೂಡ್ ಡಿಸಾರ್ಡರ್ಸ್ದಿಂದ ಬಳಲ್ತಾ ಇರೋ ಪೇಷಂಟ್, ಯಾವ ರೀತಿ ಸಿಂಪ್ಟಮ್ಸ್ ಅವರು ತೋರಿಸ್ತಾ ಇದ್ದಾರೆ, ನಾವು ಅದರ ಮೇಲೆ ಸಾಕಷ್ಟು ಥೆರಪೀಸ್ ಅಂತ ಹೇಳ್ತೀವಿ ಮೇಡಮ್. ಅದಕ್ಕೆ ಥೆರಪೀಸ್ ಅಂತ ಹೇಳ್ತೀವಿ, ಅಂದರೆ ಲೈಕ್ ರಿಲ್ಯಾಕ್ಸೇಷನ್ ಥೆರಪಿ ಅಂತ ಇದೆ, ಕೊಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಇದೆ, ಡಿಸೆನ್ಸಿಟೈಸೇಷನ್ ಥೆರಪಿ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಪೇಷಂಟಿಗೆ ಏನೋ ಒಂದು ರೀತಿ ಆತಂಕ ಇದೆ, ಎಂಗ್ಸೈಟಿ ನ್ಯೂರೋಸಿಸ್ ಇದೆ, ಆ ಇದರಲ್ಲಿ ನಾವು ಈ ರಿಲ್ಯಾಕ್ಸೇಷನ್ ಥೆರಪಿ ಅಂತ ಯೂಸ್ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಪೇಷಂಟ್ಸ್ಗೆ ಕೊಟ್ಟು ನಾವು ಅದು ಬರೀ ಒಂದೇ ಒಂದು ಸಿಟ್ಟಿಂಗ್ನಲ್ಲಿ ಅದು ಕಡಿಮೆ ಆಗೋದಿಲ್ಲ, ಮಿನಿಮಮ್ 5-6 ಸೆಟ್ಟಿಂಗ್ಸ್ ತಗೊಳ್ಬೇಕಾಗತ್ತೆ ಅದಕ್ಕೆ. ಸೊ ಅದನ್ನು ಕೊಟ್ಟು ಆ ಖಿನ್ನತೆಯನ್ನು ಆತಂಕವನ್ನು ನಾವು ಕಡಿಮೆ ಮಾಡಬಹುದು. ಇನ್ನೊಂದು ಈಗ ಕೊಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ಸ್ಕಿಜೋಫ್ರೇನಿಯಾ ಪೇಷಂಟ್ಸ್ ಇರಲಿ ಅಥವಾ ಈ ಮೂಡ್ ಡಿಸಾರ್ಡರ್ಸ್ ಪೇಷಂಟ್ ಇರಲಿ ಅಥವಾ ಈ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ನೀವು ಕೇಳಿರ್ಬೋದು, ಮೇಲಿನ ಮೇಲೆ ಕೈ ತೊಳ್ಕೊಳ್ತಾರೆ, ಅದು ಆತಂಕ ಇರುತ್ತೆ ಅವರಿಗೆ. ಕೈ ತೊಳ್ಕೊಳ್ಳಿಲ್ಲ ಅಂತಂದ್ರೆ ವರ್ಮ್ಸ್ ಎಲ್ಲ ಅವ್ರ ಮನೆ ಮೈ ಮೇಲೆ ಬಂದ್ಬಿಡತ್ತೆ, ಅಥವಾ ಅವರು ಸ್ವಲ್ಪನೂ ಹೊಲಸು ಎಲ್ಲಿ ಇದ್ರು ಧೂಳಿದ್ರು ಅವರು ಅದನ್ನು ಒರೆಸ್ಕೊಂಡು ಕೂತ್ಕೊಳ್ತಾರೆ. ಅದಕ್ಕೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇಂಥ ಕಂಡೀಷನ್ಸ್ಗೆಲ್ಲ ನಾವು ಈ ಕೊಗ್ನೇಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳಿ ಯೂಸ್ ಮಾಡ್ತೀವಿ ಮೇಡಮ್. ಅದರಲ್ಲಿ ನಾವು ಅವ್ರಿಗೆ ಯಾವ ರೀತಿಯಿಂದ ಅದು ಆಗ್ತಾ ಇದೆ ಅದು ಎಕ್ಸ್ಪೋಜರ್ ಥೆರಪಿ ಅಂತ ಹೇಳ್ತೀವಿ ಅದಕ್ಕೆ. ಅಂದ್ರೆ ಈಗ ಒಬ್ಬ ಮನುಷ್ಯನಿಗೆ ಹೊಲಸು ಅಥವಾ ಡರ್ಟಿನೆಸ್ ನೋಡಿದ್ರೆ ಅವರಿಗೆ ಅದು ಟಾಲರೇಟ್ ಆಗಲ್ಲ ಅಂತವ್ರಿಗೆ ನಾವು ಅದರ ಆ ಜಾಗದಲ್ಲೇ ಕರ್ಕೊಂಡು ಹೋಗಿ ಅದನ್ನ ರೂಢಿ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗ ಒಬ್ಬ ಮನುಷ್ಯನಿಗೆ ಹಲ್ಲಿಯಿಂದ ಭಯ ಇರಬಹುದು ಅಥವಾ ಹಾವಿನಿಂದ ಭಯ ಇರಬಹುದು, ಆ ಹಾವಿನ ಪಿಕ್ಚರ್ ತೋರಿಸಿ ಅಥವಾ ಸ್ಪೈಡರ್ ಪಿಕ್ಚರ್ ತೋರಿಸಿ ಅಥವಾ ಆ ಹಲ್ಲಿದು ಪಿಕ್ಚರ್ ತೋರಿಸಿ ರಿಪೀಟೆಡ್ ಎಕ್ಸ್ಪೋಜರ್, ಅದರಿಂದ ಕೂಡ ನಾವು ಅದನ್ನ ಕಡಿಮೆ ಮಾಡಿಕೊಳ್ಬಹುದು.
3: ಮುಳ್ಳನ್ನ ಮುಳ್ಳಿನಿಂದಲೇ
1: ಆ ರೀತಿ ಮಾಡ್ಲಿಕ್ಕೆ ಬರುತ್ತೆ ಮೇಡಮ್. ಈ ಥೆರಪೀಸ್ ಕೂಡ ಸಾಕಷ್ಟು ಉಪಯೋಗ ಆಗತ್ತೆ, ಮತ್ತೆ ಇದನ್ನು ಕೂಡ ನಾವು ನಮ್ಮ ನುರಿತ ತಜ್ಞರಿಂದ ನಾವು ನಮ್ಮಲ್ಲಿದ್ದಾರೆ ನಾವು ಮಾಡಿಸಬಹುದು.
3: ಮೇಡಮ್, ಈಗ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಮಾನಸಿಕ ಆರೋಗ್ಯಕ್ಕಾಗಿ ಮನೆ ಮದ್ದುಗಳು ಅಂತ ಏನಾದರೂ ಇದೆಯಾ?
1: ಮನೆ ಮದ್ದುಗಳು ಇದೆ ಮೇಡಮ್, ಓದಿ ಕೆಲವೊಬ್ರು ತಗೊಳ್ತಾರೆ. ಬಟ್ ಆಸ್ ಅ ಹೋಮಿಯೋಪತಿಕ್ ಡಾಕ್ಟರ್ ನಾನು ಕೊಡೋ ಸಲಹೆ ಏನು ಅಂತಂದ್ರೆ, ಯಾವಾಗ್ಲೂ ಉತ್ತಮ ನಾವು ನುರಿತ ತಜ್ಞರಿಂದನೇ ಔಷಧಿ ತೆಗೆದುಕೊಳ್ಳುವುದು ಉತ್ತಮ. ಮನೆ ಮದ್ದು ಅಂತ ಆ ರೀತಿ ಇದೆ, ಆದ್ರೆ ಕಡಿಮೆ ಇದೆ. ಸಾಕಷ್ಟು ಈಗ ಇಂಟರ್ನೆಟ್ ಮೇಲೆ ನೋಡಿ ಜನ ಕೆಲವೊಂದು ಫಾರ್ಮಸೀಸ್ಗೆಲ್ಲ ಹೋಗಿ ಔಷಧಿ ತಗೊಳ್ತಾರೆ, ಆದ್ರೂ ಕೂಡ ಏನಾಗತ್ತೆ, ಬರೀ ಆ ಮೂಮೆಂಟಿಗೆ ಅದು ಕಂಪ್ಲೇಂಟ್ ಕಡಿಮೆ ಆಗಬಹುದು. ಅದೇ ಅವರು ಒಂದು ಹೋಮಿಯೋಪತಿಕ್ ತಜ್ಞರ ಹತ್ರ ಬಂದು ತಮ್ಮ ಡೀಟೇಲ್ಸ್ ಎಲ್ಲ ಕೊಟ್ರೆ, ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ, ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಅಂತ ನಮ್ಮಲ್ಲಿ ನಾವು ಯಾವಾಗ್ಲೂ ಅದಕ್ಕೆ ಪ್ರಾಮುಖ್ಯತೆ ಕೊಡೋದು. ಅದೇ ಹೇಳಿದ್ವಲ್ಲ, ಅಂದ್ರೆ ನಾವು ಬರೀ ಶರೀರದ ಫಿಸಿಕಲ್ ಕಂಪ್ಲೇಂಟ್ಸ್ ನೋಡಲ್ಲ, ಅವರದ್ದು ಮೆಂಟಲ್ ಅಸ್ಪೆಕ್ಟ್ ಏನಿದೆ ಅದನ್ನು ಕೂಡ ನೋಡಿ ನಾವು ಮೆಡಿಸಿನ್ ಕೊಡ್ತೇವಲ್ಲ. ಹೀಗಾಗಿ ಮನೆ ಮದ್ದು ಮಾಡಿಕೊಳ್ಳೋದ್ರಕ್ಕಿಂತನೂ ಹೋಮಿಯೋಪತಿ ನುರಿತ ತಜ್ಞರಿಂದ ಅದರದ ಔಷಧಿ ತೆಗೆದುಕೊಳ್ಳುವುದು ಯಾವಾಗಲೂ ಉತ್ತಮ.
3: ಖಂಡಿತ ಮೇಡಮ್. ಮೇಡಮ್, ಇವಾಗ ದೊಡ್ಡ ದೊಡ್ಡ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಉದಾಹರಣೆಗೆ ಕ್ಯಾನ್ಸರ್ನಂತಹ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಅಂತಹ ವ್ಯಕ್ತಿಗಳು ಚೇತರಿಸಿಕೊಳ್ಬೇಕು ಅನ್ನೋದಾದ್ರೆ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅವರಿಗೆ ಮುಖ್ಯವಾಗುತ್ತೆ ಅಂತ?
1: ಆಗತ್ತೆ ಮೇಡಮ್. ಅದಕ್ಕೆ ಹೇಗೆ, ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಯಾರೋ ಒಂದು ವ್ಯಕ್ತಿ ಕ್ಯಾನ್ಸರ್ದಿಂದ ಬಳಲ್ತಾ ಇದ್ದಾರೆ ಅಂತಂದ್ರೆ, ಮನೆ ವಾತಾವರಣ ಅನ್ನಿ ಅಥವಾ ಅವರೊಂದಿಗೆ ಇರೋ ಜನ ಅವ್ರದ ಸಪೋರ್ಟ್ ಅದರಲ್ಲಿ ಬಹಳ ಮುಖ್ಯ ಆಗತ್ತೆ. ಸರೌಂಡಿಂಗ್ ಪೀಪಲ್ ಸಪೋರ್ಟ್ ಅಂತ ಹೇಳ್ತೀವಲ್ಲ. ಸೊ ಇದರಲ್ಲೂ ಕೂಡ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ. ಈಗ ಕೇರಳದಲ್ಲಿ ದೊಡ್ಡ ಹಾಸ್ಪಿಟಲ್ ಇದೆ ಮೇಡಮ್, ಹೋಮಿಯೋಪತಿಕ್ ಕ್ಯಾನ್ಸರ್ ಹಾಸ್ಪಿಟಲ್, ಇಟ್ ಈಸ್ ಮ್ಯಾನೇಜ್ಡ್ ಬೈ ಆಲ್ ಹೋಮಿಯೋಪತ್ಸ್. ಸೊ ಅದರಲ್ಲಿ ಪ್ಯಾಲಿಯೇಟಿವ್ ಕೇರ್ ಅಂತ ನಾವು ಹೇಳ್ತೀವಿ. ಈಗ ರೇಡಿಯೋಥೆರಪಿ ತಗೊಂಡಿರ್ತಾರೆ ಅಥವಾ ಕೀಮೋಥೆರಪಿ ಎಲ್ಲ ತಗೊಂಡಿರ್ತಾರೆ, ಅದರಿಂದ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತಾ ಇರತ್ತೆ. ಯಾಕಂದ್ರೆ ಆ ಕ್ಯಾನ್ಸರ್ ಸೆಲ್ಸ್ ಕೊಲ್ಲಬೇಕು ಅಂತಂದ್ರೆ ಆ ಟ್ರೀಟ್ಮೆಂಟ್ ಅಥವಾ ಆ ಮೆಡಿಸಿನ್ ಅವಾಗ ಅಗತ್ಯ, ಅದು ತಗೊಳ್ಳೇಬೇಕು ಅವರು. ಆದ್ರೆ ಅದರಿಂದ ಆಗೋ ದುಷ್ಪರಿಣಾಮಗಳನ್ನು ಟ್ರೀಟ್ ಮಾಡಲಿಕ್ಕೆ ನಮ್ಮ ಹೋಮಿಯೋಪತಿನಲ್ಲಿ ಸಾಕಷ್ಟು ಬೆಸ್ಟ್ ಔಷಧಿಗಳಿವೆ ಮೇಡಮ್. ಸೊ ಅದು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಇದರೊಂದಿಗೆ ಮನೆಯಲ್ಲಿ ಇರೋ ಜನದ ಸಪೋರ್ಟ್ ಮುಖ್ಯ, ಅವ್ರದ್ದು ಮಾನಸಿಕ ಬೆಂಬಲ ಅಂತ ನಾವು ಹೇಳ್ತೀವಲ್ಲ, ಅದು ಬಹಳ ಇಂಪಾರ್ಟೆಂಟ್.
3: ಮೇಡಮ್, ಈಗ ಉತ್ತಮ ಮಾನಸಿಕ ಆರೋಗ್ಯಕ್ಕಾಗಿ ಯಾವ ರೀತಿ ಒಂದು ಆಹಾರ ಪದ್ಧತಿ, ಯಾವ ರೀತಿ ಒಂದು ಆಹಾರವನ್ನ ಅನುಸರಿಸಬೇಕು
1: ಅಥವಾ ಜೀವನ ಶೈಲಿ ಸರಿಯಾಗಿ ಬೆಳಿಗ್ಗೆ ಬೇಗ ಏಳಬೇಕು, ಅದು ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಅಂತಂದ್ರೆ 8 ಗಂಟೆಗೆ ಏಳೋದು 9 ಗಂಟೆಗೆ ಏಳೋದು. ಮುಂಚೆ ಎಲ್ಲ ನಮ್ಮ ಅಜ್ಜಿ ನಮ್ಮ ಅಜ್ಜ ಹೇಳ್ತಿದ್ರು ಬೇಗ ಏಳ್ಬೇಕು, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಎಲ್ಲ. ಈಗ ಲೇಟ್ ಟು ಬೆಡ್ ಲೇಟ್ ಟು ರೈಸ್ ಆಗಿದೆ. ಬೆಳಿಗ್ಗೆ ಬೇಗ ಏಳೋದನ್ನ ರೂಢಿ ಮಾಡ್ಕೊಳ್ಬೇಕು, ಮತ್ತು ನಮ್ಮ ಕಂಫರ್ಟ್ ಝೋನ್ನಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಾವು ಎಕ್ಸಸೈಸಸ್ ವ್ಯಾಯಾಮ ಮಾಡಬೇಕು. ಈಗ ವ್ಯಾಯಾಮ ಮಾಡೋದ್ರಿಂದ ಫೀಲ್ ಗುಡ್ ಹಾರ್ಮೋನ್ ಅಂತ ಹೇಳ್ತೀವಿ, ಸಿರೋಟೋನಿನ್, ಅದು ನಮ್ಮ ಬ್ರೈನ್ನಲ್ಲಿ ರಿಲೀಸ್ ಆಗುತ್ತೆ ಮೇಡಮ್. ಹೀಗಾಗಿ ಅದು ನಮಗೆ ಡೇ ಫುಲ್ ಫ್ರೆಶ್ ಇಡುತ್ತೆ. ಇಲ್ಲಪ್ಪ ನನಗೆ ಬೆಳಿಗ್ಗೆ ಹೊತ್ತಿಗೆ 9 ಗಂಟೆಗೆ ನಾನು ಆಫೀಸಿಗೆ ಹೋಗಬೇಕು, ನನಗೆ ಆಗಲ್ಲ, ವಾಕಿಂಗ್ ಮಾಡಿ ಅಥವಾ ಈವ್ನಿಂಗ್ ನೀವು ಯಾವುದಾದ್ರೂ ಯೋಗ ಮಾಡಬಹುದು ಅಥವಾ ಜಿಮ್ ಜಾಯಿನ್ ಆಗಬಹುದು ಅಥವಾ ಮನೆಯಲ್ಲೇ ನಮ್ಮ ಕಂಫರ್ಟ್ ಝೋನಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಎಕ್ಸಸೈಸಸ್ ನಾವು ಮಾಡ್ಕೊಳ್ಬೇಕು. ಸೊ ಈ ಎಕ್ಸಸೈಸಸ್ ಮಾಡೋದ್ರಿಂದ ನಮ್ಮ ಫಿಸಿಕಲ್ ಫಿಟ್ನೆಸ್ ಇರುತ್ತೆ ಮೇಡಮ್. ಫಿಸಿಕಲ್ ಫಿಟ್ನೆಸ್ ಇತ್ತು ಅಂತಂದ್ರೆ ಯಾವುದೇ ರೀತಿ ಖಿನ್ನತೆ ಆತಂಕ ನಮ್ಮ ಹತ್ರ ಸುಳಿಯಲ್ಲ. ಮಾನಸಿಕವಾಗಿ ನಾವು ಸಬಲರಿದ್ರೆ ದೈಹಿಕವಾಗಿಯೂ ನಾವು ಸದೃಢರಿರ್ತೀವಿ, ದೈಹಿಕವಾಗಿ ಸದೃಢರಿದ್ರೆ ಮಾನಸಿಕವಾಗಿ ಕೂಡ ಸಬಲ ಇರಲಿಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಹೀಗಾಗಿ ಹೊತ್ತೊತ್ತಿಗೆ ಊಟ ಸಾಕಷ್ಟು. ಈಗ ಪಿಜ್ಜಾ ಬರ್ಗರ್ ಅನ್ನಿ ಅಥವಾ ಫ್ರೆಂಚ್ ಫ್ರೈಸ್ನ ತಿನ್ನಬೇಡ್ರಿ ಅಂತ ನಾನೇನು ಹೇಳಲ್ಲ, ಎಂದೋ ಒಂದು ದಿವಸ, ಆದರೆ ಅದೇ ನಮ್ಮ ಮೇನ್ ಫುಡ್ ಆಗಬಾರ್ದು. ಈಗ ನಮ್ಮ ಮೇನ್ ಫುಡ್ ಏನು, ಅನ್ನ ಸಾರು, ನಾವು ಸ್ಯಾಲಡ್ ತಗೊಳ್ತೀವಿ ಅಥವಾ ನಾವು ರೊಟ್ಟಿ ಅಥವಾ ಚಪಾತಿ ತಿಂತೀವಿ. ಈಗ ಈಗಿನ ಮಕ್ಕಳಿಗೆ ರಾಗಿ ಅಂಬ್ಲಿ ಕುಡೀರಿ ಅಂತ ಹೇಳಿದರೆ ಅವರು ಅದೇನು ಬೇಡ ಅಂತಂತಾರೆ. ಬಟ್ ಆ ರಾಗಿ ಅಂಬ್ಲಿ ಕುಡಿಯೋದ್ರಿಂದ ಅದರಿಂದ ಎಷ್ಟು ಪೋಷಕಾಂಶಗಳು ಅವರಲ್ಲಿ ಸಿಗ್ತದೆ, ಅವ್ರು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊಳ್ಳೋ ಅಗತ್ಯನೇ ಇಲ್ಲ, ಬಿಕಾಸ್ ರಾಗಿ ಈಸ್ ಒನ್ ಆಫ್ ದ ಗುಡ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ. ಸೊ ವೆಜ್ ಇರಲಿ ನಾನ್ ವೆಜ್ ಇರಲಿ, ಯಾವುದೇ ಅವರು ಆಹಾರ ಪದ್ಧತಿ ತುಂಬ ಮುಖ್ಯ ಮೇಡಮ್. ಅದು ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ಕಂಫರ್ಟ್ ಝೋನಲ್ಲಿ ಇದ್ಕೊಂಡು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಎಕ್ಸಸೈಸಸ್ ಮಾಡಬೇಕು. ಸೊ ದೈಹಿಕವಾಗಿ ಸದೃಢ ಇರ್ತೀರಿ, ಮಾನಸಿಕವಾಗಿಯೂ ಕೂಡ ಸದೃಢ ಇರ್ತೀವಿ. ಮತ್ತು ನಮ್ಮ ಸ್ಕ್ರೀನ್ ಟೈಮ್ ಲಿಮಿಟ್ ಮಾಡ್ಕೊಳ್ಬೇಕು. ನಾವು ದೊಡ್ಡವರೇ ಇರಲಿ ಅಥವಾ ಚಿಕ್ಕ ಮಕ್ಕಳೇ ಇರಲಿ, ಯಾರೇ ಇರಲಿ, ನಾವು ಅಟ್ಲೀಸ್ಟ್ 10 ಗಂಟೆ ನಂತರ ನಾವು ನಮ್ಮ ಮೊಬೈಲ್ ನೋಡಲ್ಲ ಅಥವಾ ನಮ್ಮ ಟ್ಯಾಬ್ಲೆಟ್ ನಾವು ನೋಡಲ್ಲ, ಇಂಟರ್ನೆಟ್ ನಾವು ನೋಡಲ್ಲ ಅಂತೇಳಿ ನಮಗೆ ಒಂದೇ ನಮ್ಮ ನಿಯಮ ನಾವು ಹಾಕ್ಕೊಳ್ಬೇಕು. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತಿನ ನನ್ನ ದಿವಸ ಚೆನ್ನಾಗಿ ಆಗ್ಲಪ್ಪ ಅಂತ ದೇವರಿಗೆ ಬೇಡ್ಕೋಬೇಕು. ನಾಳಿಂದ ನಾವು ನಾಳೆ ನೋಡಿದ್ರಾಯ್ತು, ಆದ್ರೆ ಇವತ್ತು ಎದ್ದ ತಕ್ಷಣ ನನ್ನ ಇವತ್ತಿನ ದಿವಸ ಚೆನ್ನಾಗಿ ಹೋಗುತ್ತದೆ. ಈ ಕಾನ್ಫಿಡೆನ್ಸ್, ಈ ಪಾಸಿಟಿವಿಟಿ ಒಂದು ನಮ್ಮಲ್ಲಿ ಇದ್ರೆ ಡೆಫಿನೆಟ್ಲಿ ನಮ್ದು ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಮೇಡಮ್.
3: ಖಂಡಿತ ಮೇಡಮ್. ಮೇಡಮ್, ಈಗ ನಾವು April 10 ವಿಶ್ವ ಹೋಮಿಯೋಪತಿಕ್ ಡೇ ಅಂತ ಆಚರಣೆ ಮಾಡ್ತಾ ಇದೀವಿ, ಹಾಗಾಗಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ನಿಂದ ಏನಾದರೂ ಕಾರ್ಯಕ್ರಮಗಳು?
1: ನಮ್ದು ಹೊಸ ಕ್ಯಾಂಪಸ್ ಬಸವನ್ ಕುರ್ಚಿನಲ್ಲಿ ಆಗ್ತಾ ಇದೆ ಮೇಡಮ್. ತುಂಬಾ ಅದಕ್ಕಾಗಿ ನಾನು ನಮ್ಮ ಚಾನ್ಸಲರ್ ಸಾಹೇಬರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಬಹಳ ಕೃತಜ್ಞಳು ಆಗಿದ್ದೀನಿ. ತುಂಬಾ ದೊಡ್ಡ ಹಾಸ್ಪಿಟಲ್ ಮತ್ತು ಕಾಲೇಜ್ ಅವ್ರು ನಮ್ಗೆ ಕಟ್ಟಿ ಕೊಡ್ತಾ ಇದ್ದಾರೆ. ಸೊ ಈ ವರ್ಲ್ಡ್ ಹೋಮಿಯೋಪತಿ ಡೇ ಸಲುವಾಗಿ ನಮ್ದು ಅವತ್ತಿನ ದಿವಸ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇದೆ. ಅಲ್ಲಿ ಸಂಕಲ್ಪ ವೆಲ್ನೆಸ್ ಸೆಂಟರ್ ಅಂತ ಇದೆ, ಹೈವೇ ಮೇಲೆ ಇದೆ ಮೇಡಮ್. ಸೊ ಮಧುಮೇಹ ತಪಾಸಣೆ ಮತ್ತು ಬಿಪಿ ತಪಾಸಣೆ ಇದೆ, ಪ್ಲಸ್ ಜನರಲ್ ಹೆಲ್ತ್ ಚೆಕಪ್ ಕ್ಯಾಂಪ್ ಕೂಡ ಇದೆ. ಸೊ ಆ ಭಾಗದ ಎಲ್ಲಾ ಜನರು ಅದರದ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಮೇಡಮ್.
3: ಖಂಡಿತ.
1: 10 ರಿಂದ 1 ಗಂಟೆವರೆಗೆ ಇದೆ ಮೇಡಮ್ ಕ್ಯಾಂಪ್.
3: ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ?
1: ಅದೇ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಡಿಸಿಪ್ಲೀನ್ಡ್ ಲೈಫ್ ಸ್ಟೈಲ್ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸರಿಯಾದ ಟೈಮಿಗೆ ಎದ್ದು ನಮ್ದೇನ್ ಕೆಲಸ ಇದೆ, ನಮ್ ಸುಪೀರಿಯರ್ಸ್ ಕೊಟ್ಟಿರೋ ಕೆಲಸ ನಾವು ಸರಿಯಾಗಿ ಮಾಡಿಕೊಂಡು, ಅಥವಾ ನಾವು ಮಕ್ಕಳಿದ್ರೆ ಟೈಮ್ ಟು ಟೈಮ್ ಸ್ಕೂಲ್ ಅಥವಾ ಹೋಮ್ ವರ್ಕ್ ಅದನ್ನ ನಾವು ಮಾಡಿಕೊಂಡು ಒಂದು ಶಿಸ್ತುಬದ್ಧ ಜೀವನ ಶೈಲಿ ನಾವು ಇಟ್ಕೊಂಡು ಹೋದ್ವಿ ಅಂತಂದ್ರೆ ನಮ್ದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಮಾನಸಿಕ ಆರೋಗ್ಯನೂ ಚೆನ್ನಾಗಿರುತ್ತೆ, ದೈಹಿಕ ಆರೋಗ್ಯನೂ ಚೆನ್ನಾಗಿರುತ್ತೆ ಮೇಡಮ್. ಸೊ ಈ ಪ್ರಿನ್ಸಿಪಲ್ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಅದನ್ನೇ ನಾನು ಹೇಳೋದು.
3: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೋಮಿಯೋಪತಿಯಲ್ಲಿರುವ ಉಪಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಮೇಡಮ್.
3: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು HOD ಆದಂತಹ ಡಾಕ್ಟರ್ ಇಂದಿರಾ ಕುಲಕರ್ಣಿ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ತುಂಬ ಏಕತಾಹತ್ ವೇಣು.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 August 2026 ಸಮಯ 9 ಗಂಟೆಗೆ. ಸ್ಥಳ: KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

0: யாரோ இவனோ, யாரோ இவனோ, யாரோ இவனோ.
1: Shubhodaya, buenos días, Hidra, namaskar, namaskar, namaskar, Kilda Hidra, bienvenido a Hidra, ni Point Vero FM, KLE, Kanasu, Edu, Malgavia, Matamadla, Radio Kendra, Nemunigan, Manchunatpai, Edu, Varshada, ಎಂಟನೇ ತಿಂಗಳು, ತಿಂಗಳಿನ ಎಂಟನೇ ದಿನ, ಐ ಎಂಟನೇ ಗೊಂದಿ ಅಂಟ ಎಲ್ಲ ಎಂಟಾತಲ್ರಿ ಇವತ್ತು. ಸ್ನೇಹಿತರೆ, ಶುಭ ಶನಿವಾರ, 8ನೇ ಆಗಸ್ಟ್ 2026. ನಿಮ್ಮೊಂದಿಗೆ ನಾವು ಬಂದ ಬಂದ ಬಂದ ಮಂಜುನಾಥ, ಗಂಟಿ ಬಾರಿಸ್ಕೋತ ಬಂದ. ಬಂದ ಬಂದ ಬಂದ ಮಂಜುನಾಥ, ಗಂಟಿ ಬಾರಿಸ್ಕೋತ. ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆ, ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಗೀತೆಯನ್ನು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಆತ್ಮೀಯ ಸ್ನೇಹಿತರೆ, ಬಂದ ಬಂದ ಬಂದ ಮಂಜುನಾಥ, ಗಂಟಿ ಬಾರಿಸ್ಕೋತ ಬಂದ್ರಿ. ಬನ್ನಿ ಬನ್ನಿ ಬನ್ನಿ, ಶಾಲೆ ಪ್ರಾರಂಭವಾಗಲಿದೆ. ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಯಾವ ಗೀತೆ ಕೇಳಿರುವ ನೆನಪಿದೆ, ಆ ನೆನಪಿನೊಂದಿಗೆ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019049904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಮ್ಮ ತಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಒಳ್ಳೆ ಗೀತೆ. ಆತ್ಮೀಯ ಸ್ನೇಹಿತರೆ, ಬನ್ನಿ ಭಾಗವಹಿಸಿ. ನಿಮ್ಮೊಂದಿಗೆ ನಾವು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈನ ದೊರೆಯಿತು, 90.4 FM, KLE ಕನಸು. ಇವತ್ತಿನ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ ಗೊತ್ತಾಯ್ತಲ್ಲ, ಬೊಂಬಾಟ್ ಚಿತ್ರದ್ದು ಗೀತೆ. ಈ ಚಿತ್ರ ರಿಲೀಸ್ ಆದಾಗ ನಾನಿದ್ನಿ 9ನೇತಿನಲ್ಲಿ. ಸೊ ಈ ಗೀತೆ ಚಿನ್ನ ಹೇಳಿ ಹೇಗಿರುವೆ, ಎಸ್ ಸೋನುನಿಗಮ್ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ. ತಾವು ಬನ್ನಿ ಭಾಗವಹಿಸಿ, ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಏಕೆ ಅಂದ್ರೆ ಬಂದ ಬಂದ ಬಂದ ಮಂಜುನಾಥ, ಗಂಟಿ ಬಾರಿಸ್ಕೋತ. ಶಾಲೆ ಸ್ಪೆಷಲ್ ಕಾರ್ಯಕ್ರಮ ತಗೊಂಡು ಬಂದಿದ್ದೇನೆ ನಾನು, ಬನ್ನಿ ಭಾಗವಹಿಸಿ. ಹಾಗೆ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಮಸ್ತ್ ಲಕ್ಷ್ಮಿ ಬರ್ತಾ ಇದ್ದಾಳೆ. ಬಂದ್ಲು ಬಂದ್ಲು.

0: ಹಾಯ್ ಮಂಜುನಾಥ್ ಸರ್, ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೇನೆ. ನಿದ್ರಿ ಆಯ್ತೇನ್ರಿ ನಿಮ್ದು?
0: ಹಾ, ನಿದ್ರಿ ಅಂದ್ರೆ ಅರ್ಥ ಆಗಿಲ್ಲ.
1: ನೀವು ವ್ಯಾಯಾಮ ಮಾಡಿದ್ರಂತ, ನಾಷ್ಟ ಮಾಡಿದ್ರಂತ, ಮಸ್ತ್ ಮಲಗಿದ್ರಂತ?
0: ಅಯ್ಯೋ, ಇದನ್ನೆಲ್ಲ ಯಾರು ನಿಮ್ಗೆ ಯಾರು ಹೇಳಿದ್ರು? ಆರಾಮ್ ರಜು ಬಂದೆಲ್ಲ ಹೇಳಿದ್ರೇನ್ರಿಪ್ಪ?
1: ಇಲ್ಲ, ಅಯ್ಯೋಯ್ಯೋ, ಸ್ನೇಹಿತರ ಕಾರ್ಯಕ್ರಮದಲ್ಲಿ ಓಪನಿಂಗ್ ಇದೆ, ಇದು ಶಾಲೆ.
0: ಮಂಜುನಾಥ್ ಸರ್, ನೀವು ಹೇಳಿ, ಆರಾಮ್ ರಜು ಎಲ್ಲ ಹೇಳಿದ್ರೇನ್ರಿಪ್ಪ?
1: ಅದು ಏನಿಲ್ಲ, ಇದು ಹಾಡು ನೋಡ್ರಿ, ಎಷ್ಟು ಚಂದ ಇತ್ತಿದ. ಚಿನ್ನ ಹೇಳುವೆ ಹೇಗಿದ್ದೀರಿ, ಇದು ನೋಡ್ರಿ, ಇದು ಹಾಡು.
0: ನೀವು ಅದನ್ನೆಲ್ಲ ಬಿಡಿ, ನೀವು ಫಸ್ಟ್ ಹೇಳಿ ಆರಾಮ್ ರಜು ಏನಾದರೂ ಸ್ನೇಹಿತರೆ ನೀವು ಹೇಳಿ, ನಾನು ಮಲಗಿರುವ ವಿಷಯ ಆರಾಮ್ ರಜು ಬಂದು ಹೇಳಿದ್ರ, ನೀವಾದರೂ ಹೆಲ್ಪ್ ಮಾಡಿಪ್ಪ.
1: ಇಲ್ಲಿಲ್ಲ, ಅವರೆಲ್ಲ ಪಾಪ ಬ್ಯುಸಿ ಇದ್ದಾರೆ ಈಗ ಶಾಲೆ ಸ್ಪೆಷಲ್ನಲ್ಲಿ. ಬನ್ನಿ ಆತ್ಮೀಯರೇ, ಮಾಸ್ ಲಕ್ಷ್ಮಿ ಬಂದು. ಅವ್ವ ದೇವ್ರ, ಇದೇನಾಯ್ತು? ಸ್ನೇಹಿತರೆ ಎಲ್ಲಿದ್ದೀನಿ ನಾನು? ಮಸ್ತ್ ಲಕ್ಷ್ಮಿ ಬಂದಿದ್ದಾರೆ ಶಾಲೆ ಸ್ಪೆಷಲ್ ಕರ್ಕೊಂಡು. ನೋಡಿ, ಇವತ್ತು ಶಾಲೆ ಸ್ಪೆಷಲ್ ಇದೆ, ಬೊಂಬಾಟ್ ಚಿತ್ರ. ನೀವು ಬೊಂಬಾಟ್ರಿಪ್ಪ?
0: ನಾ ಬೊಂಬಾಟೇನ್ರಿ?
1: ಮತ್ತು ಬೊಂಬಾಟ್ ಇದ್ದೀರಿ ಅಂತ ಬೊಂಬಾಟ್ ಅಂತ ಹೇಳಿದ್ರಿಪ್ಪ.
0: ಹೌದಾ? ಆದರೆ ನಾ ಮಲಗಿರೋ ವಿಷಯ
1: ರೇ. ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ. ಆತ್ಮೀಯ ಸ್ನೇಹಿತರ ಹಾಟ್ಲೈನ್ ಸಂಖ್ಯೆ 9091904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ, ಆ್ಯಂಡ್ ನನಗೂ ಉಳಿಸಿ ಆತ್ಮೀಯ ಸ್ನೇಹಿತರೆ.
0: ಯಾಕೆ ಉಳಿಸಿ ಅಂತ ಯಾಕೆ ಹೇಳ್ತಾ ಇದ್ದೀರಾ?
1: ಏನಿಲ್ಲ, ನೀವು ಕೇಳಿರುವ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾರೆ ನೋಡ್ರಿ. ನೀವು ಮಲಗಿರೋ ವಿಷಯ ಯಾರೂ ಹೇಳಲಿಲ್ಲ, ಆರಾಮರಾಜು ಹೇಳಲಿಲ್ಲ, ಸುಳ್ಳು ಹೇಳಿ. ಪಾಪ ಅವ್ರು, ಅವ್ರೆಲ್ಲಿದ್ದಾರೆ?
0: ಅವ್ರು ಇವತ್ತು ಮಕ್ಕೊಂಡಾರ್ರಿಪ್ಪ.
1: ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ. ಆತ್ಮೀಯರೇ, ನಿಯಮ ಅಷ್ಟೇ ಪಾಲಿಸಿ. ಆ ನಿಯಮ ಕನ್ನಡ ಚಿತ್ರರಂಗದ ಮಸ್ಮಸ್ ಗೀತೆ ರಿಕ್ವೆಸ್ಟ್ ಮಾಡೋದು ಇದೆ ಬಿಡಿ, ಆದರೆ ದೇವ್ರದ್ದು ಆಧ್ಯಾತ್ಮ ಭಕ್ತಿ ಗೀತೆಗಳಿಗೆ ಅವಕಾಶ ಇಲ್ಲ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ನೀವು ಗಂಟೆ ಬಾರಿಸಿರಲ್ಲ.
0: ಅಯ್ಯೋ ಮಂಜುನಾಥ್ ಸರ, ಇದೇನ್ರಿಪ್ಪ ಬಟನ್ ಒತ್ತಿದ್ರು ಗಂಟೆ ಬಾರಿಸಿದ್ರಪ್ಪ?
1: ಬಟನ್ ಒತ್ತಿದ್ರ ಗಂಟೆ ಬಾರಿಸಿದಂಗ. ಸೊ ಆತ್ಮೀಯರೇ, ಗಂಟೆ ಬಾರಿಸ್ಕೋತ ನಾನು ಬರುತ್ತೇನೆ ಶಾಲೆ ಸ್ಪೆಷಲ್ ತಗೊಂಡು. ತಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಎಸ್, ಅದೇ ಒಂದು ನಿಯಮದೊಂದಿಗೆ ನೀವು ಪಾಲಿಸಿ, ವಿಚ್ ಇಸ್ ದೇವ್ರದ ಗೀತೆ ಭಕ್ತಿ ಗೀತೆಗಳಿಗೆ ಅವಕಾಶ ಇಲ್ಲ. ಹಾಡನ್ನ ಕೇಳ, ಮಜಾ ಮಾಡಿ.
0: ಹಂಗು ಸ್ನೇಹಿತರೆ ನೀವು ಹೇಳ್ರಿ, ನೀವು ಹೇಳ್ರಿ ಆರಾಮ್ ರಜು ನಾ ಮಲ್ಗಿರೋ ವಿಷಯ ನಿಮಗೆ ಹೇಳಿದ್ರ?
1: ಏ ಗಪ್ರಿ, ಹಾಡನ್ನ ಕೇಳಿ ಮಜಾ ಮಾಡಿ.

0: ಮಂಜುನಾಥ್ ಯಾರಾದ್ರೂ ಹೇಳಿದ್ರ?
1: ನಾ ಹೇಳಿದ್ನಲ್ಲ, ಯಾರು ಏನ್ ಹೇಳಿಲ್ಲ. ಮತ್ ಯಾರ್ ನೀವ್ ಯಾಕೆ ಸುಮ್ನೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಆರಾಮರಾಜು. ನಿನ್ನೆ ನೀವು ಮಲಗಿದ್ದೀರಿ ಅಂತ ಯಾರಿಗೂ ಹೇಳಿಲ್ಲ ನೋಡ್ರಿ. ಇಲ್ಲಿ ಯಾರು ವಾಟ್ಸಪ್ ಮೆಸೇಜ್ ಎಲ್ಲ ನೋಡ್ರಲ್ಲ, ಎಲ್ಲರೂ ನೋಡ್ರಿ, ನಿಮ್ಗೆ ಹಾಯ್ ಹಲೋ ಅನ್ನತ್ತಾರ ನೋಡ್ರಿ. ಎಷ್ಟು ಚಂದ ಅನ್ನತ್ತಾರ ನೋಡ್ರಿ. ನಮ್ಮ ಚಿತ್ರ ಅವರು ಒಂದು ಒಳ್ಳೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ ಅವ್ರದ ಗೀತೆ ಈಗ ಪ್ರಸಾರ ಆಗುತ್ತೆ. ಅದಾದ ತಕ್ಷಣ ಈ ಸಾಂಗ್ ನಿಮಗೋಸ್ಕರ ಅಂತ ನೋಡ್ರಿ, ನಿನ್ನ ಕನ್ನ ನೋಟದಲ್ಲಿ.
0: ಅಯ್ಯೋ ಹೌದಾ?
1: ಮತ್ತು ನೋಡ್ರಲ್ಲ, ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡ್ಯಾರ. ಆಮೇಲೆ ಯಾರ್ರಿ ಇವ್ರ ಚಂದ್ರಕಾಂತ್ ಬಡ್ಗಾವಿ ಅವರು ಏನನ್ನ ಆತಾರ ನೋಡ್ರಿ. ನಮಸ್ಕಾರ ಮಸಲಕ್ಷ್ಮಿ, ಆರಾಮರಾಜು ನಿಮ್ಮ ಬಗ್ಗೆ ಹೆಚ್ಚು ಹೇಳ್ಬಿಟ್ಟಾರಂತ ಏನಿಲ್ಲ, ಇದು ಮೆಸೇಜ್ ಬೇರೆ.
0: ಅಯ್ಯೋ ಚಂದ್ರಕಾಂತ್ ಬಡ್ಗಾವಿ ಅವ್ರ ಮೆಸೇಜ್ ತೋರಿಸ್ರಿಪ್ಪ.
1: ಇಲ್ಲ ಇಲ್ಲ ಇಲ್ಲ, ಅದೇನಿಲ್ಲರಿ, ಅದು ಡಿಲೀಟ್ ಆತು ನೋಡ್ರಿ, ಅದು ಹೋಯ್ತದ. ಅಯ್ಯೋ ಎಲ್ಲೋ ಹೋಯ್ತಿರ ಅದು. ಸೊ ಆತ್ಮೀಯ ಚಂದ್ರಕಾಂತ್ ಬಡ್ಗಾವಿ ಅವರೇ, ಪರ್ಸ್ನಲಿ ಸಿಗ್ರಿ ನೀವು, ಆಮೇಲೆ ಮಾಡ್ತೇನೆ. ಸೊ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೊಂಡು ಬಂದ. ಸೊ ಆತ್ಮೀಯರೇ, ಗಂಟಿ ಬಾರಿಸ್ಕೋತ ನಾನು ಬಂದೇನೆ. ಗಂಟಿ ನಂದು ಬಾರ್ಸಾರಿ ಇವರ ಚಂದ್ರಕಾಂತ್ ಬಡ್ಗಾವಿಯವರು. ಸಾರು ಕೊಡ್ತೇನಂತ ನಮ್ಮ ಜ್ಯೋತಿ ಮೇಡಮ್ ಕೇಳ್ತಾ ಇದೆ, ಇದ್ರಾಗ ಹೆಂಗೆ ಹೊರಗೆ ಹಾಕುತ್ತಾರೆ ನೋಡ್ರಿ ಅಂತ.
0: ಅಯ್ಯೋ ನನಗೋಸ್ಕರ ಬರ ಮಹಾಲಕ್ಷ್ಮಿ ಇದಕ್ಕಂತ ಸಾರಿ ಮಾಡ್ಯಾರೇನ್ರಿ?
1: ಹಾಂ ಹೌದು. ಸೊ ಆ ಒಂದು ಕಾರಣಕ್ಕೆ ಹೋಗ್ಬೇಕು ನೋಡ್ರಿ ನೀವು. ಹಾಂ
0: ಪಾಪ್ರಿ ಅವರು, ಇದ್ರಗಿಂತ ಮುಂಚೆನೇ ಅವರು ನನಗೆ ರೇನ್ಕೋಟ್ ಜಾಕೆಟ್ ಕೊಡಿಸಿದ್ರಿಪ್ಪ.
1: ಹ್ಞೂ ಖುಷಿಯಾಗಿರ್ರಿ ನೀವು. ಸೊ ನಾನು ಅಂಜಿ ಹೋದ್ನಿ ಇನ್ನೊಂದು ಮೆಸೇಜ.
0: ಯಾಕೆ ನೀವು ಯಾಕೆ ಅನಿಸ್ತೀರಿ ಮಂಜುನಾಥ್ ಸರ?
1: ನಾನು ಅಂಜೋ ಕಾರಣ ಹಿಂಗ ರೀ, ಲೈಫಲ್ಲಿ ಅಂಜಿಕೆ ಭಯ ಭೀತಿ ದೇವ್ರ ಮೇಲೆ ಇರಬೇಕು. ಓಕೆನಾ? ರಾಮತೀರ್ಥನಗರದಿಂದ ಸುಜಾತ ಮಹಂತೇಶ್ ಅಂತ, ನಮ್ಮ ಹಾಡು ಹಾಡಿಸಿ ನೋಡು. ಆಲ್ ರೈಟ್ ಸುಜಾತ ಅವರೇ, ನಿಮ್ಮ ಗೀತೆ ಕೂಡ ಲೋಡ್ ಆಗುತ್ತೆ. ಸೊ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಉಷಮದ ವಿಶೇಷತೆ. ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಗೀತೆಗಳು ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಇರಬೇಕು ಅಂತ ಗೀತೆಗಳು. ಕಾರ್ಯಕ್ರಮದ ಮುಂದಿನ ಹಾಡು ಹಾಟ್ ಬೀಟ್ಸ್ ಚಿತ್ರದ್ದು, ಚಿತ್ರ ಅವ್ರದ್ದು ಆಗಿದೆ. ಇದಾದ ತಕ್ಷಣ ಚಂದ್ರಕಾಂತ್ ಬಡ್ಗಾವಿಯವ್ರದ್ದು, ತದನಂತರ ರಾಜಶ್ರೀ ಅವ್ರದ್ದು, ಅದಾದ ತಕ್ಷಣ ವಿನೋದ್ ಅವ್ರದ್ದು, ಅದಾದ ತಕ್ಷಣ ನಮ್ಮ ಶೋಭಾ ಅವ್ರದ್ದು, ಅದಾದ ತಕ್ಷಣ ಈಗ ಜಸ್ಟ್ ಮೆಸೇಜ್ ಮಾಡಿರುವ ಮಹಾಂತೇಶ್ ಇಲ್ಲ ರಾಮತೀರ್ಥ ನಗರದ ಸುಜಾತ ಮಹಾಂತೇಶ್ ಅವ್ರಿಗೋಸ್ಕರ ಈ ಒಂದು ಸುಮಧುರವಾದ ಗೀತೆ. ಆತ್ಮೀಯರೇ, ಶಾಲೆ ಸ್ಪೆಷಲ್ನಲ್ಲಿ ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಚಿತ್ರ ಅವರು ತಮ್ಮ ಬಾಲ್ಯದ ಸ್ಕೂಲ್ ದಿನಗಳನ್ನು ನೆನಪಿಸುತ್ತಾ ಈ ಗೀತೆ ಕೇಳ್ತಾರೆ. ನೀವು ನಿಮ್ಮ ಗೀತೆಗಳನ್ನು ಕೇಳುವಾಗ ನಿಮ್ಮ ಶಾಲೆಯ ಸಿಹಿಯಾದ ನೆನಪುಗಳನ್ನು ನೆನಪಿಸುತ್ತಾ ಮುಖದ ಮೇಲೆ ನಗು ಬಂದರೆ ಮುಗೀತು ನೋಡ್ರಿ. ಇಷ್ಟ ಕಾರ್ಯಕ್ರಮದ ಇದೇ ಉದ್ದೇಶ.
0: ಅಯ್ಯೋ ಎಷ್ಟು ಚೆನ್ನಾಗಿ ಉದ್ದೇಶ ಇದೆಯಲ್ರಿಪ್ಪ ಮಂಜುನಾಥ್, ನೀವು ಭಾಳ ಚಂದ ಕಾರ್ಯಕ್ರಮ ತರ್ತೀರಿಪ್ಪ.
1: ನನಗೆ ನಾನು ಹೇಳ್ಕೊಳ್ಳೋದನ್ರಿ.
0: ಹಾ
1: ಹಾಡನ್ನು ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರ ವೇಣು ಧ್ವನಿ ಇದು ಮಾಡಿ ಮಂಜುನಾಥ್ FM KLA ಕನಸು.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಒಂದೊಳ್ಳೆ ಗೀತೆ ರಾಜಶ್ರೀ ಅವರು ಡೆಡಿಕೇಟ್ ಮಾಡ್ತಾ ಇದ್ದಾರೆ ಗೀತೆಯನ್ನ
1: ನನಗೋಸ್ಕರನಾ?
0: ಇಲ್ಲ ಇಲ್ಲ, ಇದು ವರಮಹಾಲಕ್ಷ್ಮಿ ಅವ್ರಿಗೋಸ್ಕರ.
1: ಅಯ್ಯೋ, ಅದು ನಾನರಿಪ್ಪ.
0: ಆಯ್ತಾಯ್ತು, ನೀವ ತಗೋರಿ. ಸೊ ಆತ್ಮೀರೇ, ಈಗ ಪ್ರಸಾರವಾಗಿರೋ ಹಾಡು ಜಸ್ಟ್ ಅದು ಚಂದ್ರಕಾಂತ್ ಬಡ್ಗಾವಿ ಅವ್ರದ್ದಾಗಿತ್ತು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಡೆದಿದೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಶಾಲೆಯ ನೆನಪನ್ನ ಹಂಚಿಕೊಂಡು ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡಿದ್ರು ನಮ್ಮ ಕಾಂಚನ್ ಕೋಪರಡಿಯವರು. ಸಿನಿಮಾವನ್ನ ಅವರು ಪರದೆ ಮೇಲೆ ನೋಡಿದ್ದಾರೆ, ಅಂದ್ರೆ ಚಿತ್ರಮಂದಿರದಲ್ಲಿ ಅಲ್ಲ. ಆತ್ಮೀಯರೇ, ಓಣ್ಯಾಗ ಬರ್ತಿದ್ರಿ, ಸಾಯಂಕಾಲ 7 ಗಂಟೆಗೆ ಪರದೆ ಹಚ್ಚಿದ್ರಿ. 2 ಗಂಟೆ ಮುಂಚೆನೆ ನಾವು ಹೋಗಿ ಕುಳಿತುಕೊಂಡು ಆ ಸಿನಿಮಾವನ್ನ ನೋಡುವಾಗ ನಮಗೆ ಇಷ್ಟು ಖುಷಿ ಅಂತ ಹೇಳ್ತಾ ಇದ್ರು. ಸೊ ನನಗೆ ಆ ಒಂದು ನೆನಪನ್ನ ಅವರು ಹಂಚ್ಕೊಳ್ಳುವಾಗ ಅವರ ಮುಖದ ಮೇಲಿನ ನಗು, ಆ ನಗು ನೋಡಿ ನನಗೆ ಇಷ್ಟು ಖುಷಿ ಆಯಿತು. ಈಗಿನ ಕ್ಷಣ ಅವರಿಗೆ ರಿಲ್ಯಾಕ್ಸ್ ಆಯ್ತಲ್ಲ. ಸ್ನೇಹಿತರೆ, ದೇವರು ಕೊಟ್ಟಿರುವ ಒಂದು ವರದಾನ, 2 ಆಕ್ಚುಲಿ, ನಿಮಗೆ 2 ಬಹುಮಾನ ಕೊಟ್ಟಾನ್ರಿ ದೇವರು. ನೆನಪು ಕಲ್ಪನೆ, ಅದು ಕರೆಕ್ಟ್ ಜಗೆಗೆ ಅದು ಕರೆಕ್ಟ್ ಇದ್ರಾಗ ಬಳಸಿ. ನೆನಪಲ್ಲಿ ಒಳ್ಳೆ ನೆನಪು, ಕಲ್ಪನೆಯಲ್ಲಿ ಒಳ್ಳೆ ಕಲ್ಪನೆ, ಇದನ್ನು ನೀವು ಮಾಡಬಹುದು. ಶಾಲೆ ದಿನಗಳ ನೆನಪು ಆಫ್ಕೋರ್ಸ್ ಆಲ್ವೇಸ್ ಸಿಹಿಯಾದ ನೆನಪು ಆಗಿರುತ್ತೆ. ನಿನ್ನ ಕಣ್ಣ ನೋಟದಲ್ಲಿ ಈ ಗೀತೆ ಮಸಲಕ್ಷ್ಮಿ ನಿಮಗೆ ಹಾಗೆ ಅವರ ಶಾಲೆ ದಿನಗಳಲ್ಲಿ ಕೇಳಿರುವ ಹಾಡು. ದಾದ ದಕ್ಷಿಣ ವಿನೋದ್ ಅವರೇ, ನಿಮ್ಮ ಗೀತೆ ಮತ್ತೆ ಯಾರ್ಯಾರು ಏನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ರ ನೋಡ್ಕೊಳ್ಳಿ. ಆಡಿಸಿ ನೋಡು, ಬೀಳಿಸಿ ನೋಡು, ಅಲ್ಲಿ ಮಟ್ಟ ಹೇಳಿದ್ನಲ್ಲ, ಅದಾದ ತಕ್ಷಣ ಸುನೀಲ್ ಅವರು ದಾಮ್ನೆಯಿಂದ, ಅವರು ಕೂಡ 15 ರೂಪಾಯಿ ಟಿಕೆಟ್ ಸಂತೋಷ್ ನಿರ್ಮಲ್ನ್ಯಾಗ ನೋಡಿದ್ದ, ಒಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹೇಳಿ 10th ಇದ್ದಾಗ ನೋಡಿದ್ರಿ ಮಂಜುನಾಥ್ ಸರ್ ಉಪೇಂದ್ರ ಚಿತ್ರ. ನನಗೆ ಎಷ್ಟು ಸಂತೋಷವಾಗುತ್ತೆ ತಮ್ಮ ತಮ್ಮ ನೆನಪುಗಳನ್ನು ಹಂಚ್ಕೋತೀರಾ. ಆ್ಯಂಡ್ ಇವತ್ತು ನೀವು ಈ ಗೀತೆಯನ್ನು ಕೇಳುವಾಗ ಆ ದಿನಗಳು ನಿಮ್ಮ ಮುಂದೆ ಬಂದೇ ಬರುತ್ತೆ. ಕಾಣದಂತೆ ಮಾಯವಾದನು ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ. ಅವರ ಸ್ಕೂಲ್ ಫ್ರೆಂಡ್ ಸ್ನೇಹಿತರಿಗೆ ಎಲ್ಲರಿಗೂ ಈ ಗೀತೆಯನ್ನು ಡೆಡಿಕೇಟ್ ಮಾಡ್ತಾ ಇದ್ದಾರೆ ಬಾಲರಾಜ್ ಸುತಾರ್ ಅವರು. ಅದಾದ ತಕ್ಷಣ ನಮ್ಮ ಈ ಒಂದು ಗೀತೆ ಕಂಚನ್ ಕೋಪರಡಿ ಅವರು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಪರ್ದೆಯಲ್ಲಿ, ನಿಜವಾದ ಪರ್ದೆಯಲ್ಲಿ ನೋಡಿದಾರ್ಯಪ್ಪ. ಓ ಗುಣವಂತ ಈ ಗೀತೆಯನ್ನ ಜ್ಯೋತಿ ಬಡಗಾವಿ ಅವರು ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಸ್ನೇಹಿತರೆ, ಈ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಒಂದು ಗೀತೆ ಫ್ರಾಮ್ ಕನ್ನಡ ಸಿನಿಮಾ. ನೀವು ನಿಮ್ಮ ಸ್ಕೂಲ್ ಡೇಸ್ಗಳಲ್ಲಿ ಕೇಳಿರುವ ಒಂದು ಒಳ್ಳೆ ಗೀತೆ. ಆಯ್ತಾ
1: ಮಂಜುನಾಥ್ ಸರ, ನಿಮ್ಮ ಸ್ಕೂಲ್ನಲ್ಲಿ ನೀವು ಕನ್ನಡ ಸಿನಿಮಾ ಹಾಡು ಹೆಂಗೆ ಕೇಳ್ತಿದ್ರಿಪ್ಪ?
0: ಅಂದ್ರೆ ನಾವು ಕಿವ್ಯಾಗಿಂದ ಕೇಳ್ತಿದ್ವಿ.
1: ಅಯ್ಯೋ, ಕಿವಿನ ಅದು ನನಗೂ ಗೊತ್ತೈತಿ, ಆದ್ರೆ ಹೆಂಗೆ ಎಲ್ಲಿ?
0: ಚಾನಲ್ ಇತ್ತು ಒಂದು ಟಿವ್ಯಾಗ, ಆ ಟಿವ್ಯಾಗ ಚಾನಲ್ ಬರ್ತಿತ್ತು, ಅದ್ರಾಗ ನಾವು ನೋಡ್ತಿದ್ವಿ ಆತ್ಮೀಯ ಸ್ನೇಹಿತರೆ. ಅದು ಸ್ಕೂಲ್ ಹೋಗೋ ವೇಳೆಯಲ್ಲಿ ಬಹುಶಃ ನೋಡಿರ್ಬೋದು, ನಾನು ಇಲ್ಲಂತ ಇಲ್ಲ. ಸಾಯಂಕಾಲ ಬರ್ತಿದ್ರಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಥರ, 2-3 ಮಂದಿ ಬರ್ತಿದ್ರು, ಅವ್ರದ್ದು ನಂತರನೇ ಕೆಲಸ ಇತ್ತು. ಟಿ ವಿ ಮುಂದೆ ಬರ್ತಿದ್ರು, ನಂಬರ ಮತ್ತು ಏನಾದರೂ ಒಂದು ಪ್ರಶ್ನೆ ಕೇಳ್ತಿದ್ರು, ಅದ್ರ ತಕ್ಕಂಗೆ ಅದು ಏನು ಒಂದು ಹಾಡು, ಈಗ ಇನ್ನೊಂದು ಬರ್ತದೆ ಹಾಡು, ಹಿಂಗೆ ಹಂಗೆ. ಸೊ ಅಲ್ಲೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನು ನಮ್ಮ ಅಣ್ಣ ನೋಡ್ಯಾನಂತ ಹೇಳ್ತಿದ್ರು, ನಾನು ಇನ್ನೂ ಸಣ್ಣವಿದ್ದೆ ಆ ಒಂದು ಸಂದರ್ಭದಲ್ಲಿ. ಸೊ ಸ್ನೇಹಿತರೆ, ಖುಷಿ ಅನಿಸ್ತಿತ್ತು, ಅಲ್ಲಿ ಕೇಳ್ತಿದ್ವಿ. ಆಮೇಲೆ ಹೇರ್ ಕಟಿಂಗ್ ಸಲೂನ್ನಲ್ಲಿ ಹೋದ್ರೆ ಸಾಕಪ್ಪ, ಕುಹು ಕುಹು ಕೋಗಿಲೆ ಈ ಹಾಡು, ಆಮೇಲೆ ಪ್ರೀತೆ ಅಂತ ಪ್ರಾಣ ತಿನ್ನು ಪ್ರೇಮಿನಿ, ಇಂಥವ ಗೀತೆಗಳು ನಾನು ಹೇರ್ ಕಟಿಂಗ್ ಸಲೂನ್ನಲ್ಲಿ ಕೇಳ್ತಿದ್ದೆ. ಸೊ ಎಸ್ ಆತ್ಮೀಯರೇ, ಹಿಂಗಿತ್ತು ನೋಡಿ ನಮ್ಮ ಒಂದು ಸ್ಕೂಲ್ ಡೇಸ್. ನಿಮ್ಮ ಕಣ್ಮುಂದೆ ನಿಮ್ಮ ನಿಮ್ಮ ಗೀತೆ, ಅಂದರೆ ಈಗ ನಾನು ಪ್ರಸಾರ ಮಾಡ್ತಾ ಇದ್ದೇನೆ, ಈಗ ರಾಜಶ್ರೀ ಅವರು ತಮ್ಮ ಈ ಗೀತೆಯೊಂದಿಗೆ ತಮ್ಮ ಸ್ಕೂಲ್ ಡೇಸ್ ನೆನಪು ಮಾಡ್ಕೋತಾ, ಅವರು ಆ್ಯಕ್ಚುಲಿ ಸ್ಕೂಲ್ ಫ್ರೆಂಡ್ಸ್ ಜೊತೆ ಈಗ ಜಸ್ಟ್ ಅವ್ರು ಹೋಗಿಯೂ ಬಂದಿದ್ರು, ಬಹಳ ಸಂತೋಷ. ಸಿಹಿಯಾದ ನೆನಪನ್ನು ನೆನಪಿಸುತ್ತಾ ಈಗಿನ ಕ್ಷಣ ಅವ್ರ ಮುಖದ ಮೇಲೆ ನಗು ಬಂದರೆ ಈ ಕಾರ್ಯಕ್ರಮದ ಇದೇ ಉದ್ದೇಶ, ನನ್ನ ಇವತ್ತಿನ ದಿನ ಸಾರ್ಥಕ. ಸುಜಾತ ಈ ಅವರು, ಅಂದರೆ ನಮ್ಮ ಸುಜಾತ ಮಹಂತೇಶ್ ಅವರು ಏನು ಹೇಳ್ಯಾರ, ನಿಮ್ಮ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆಸ್ತೀರಾ, ನಾವಂತೂ ಡೈಲಿ ಕೇಳ್ತೇವೆ, ಏನಾದರೂ ಈ ರೇಡಿಯೋ ಇಲ್ಲದೆ ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗೋದಿಲ್ಲ. ಸುಜಾತ ಅವರೇ, ಥ್ಯಾಂಕ್ ಯು ಸೋ ಮಚ್, ನಿಮಗೆ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳ್ತಿರಲ್ಲ ಅದಕ್ಕೆ. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ಬರ್ತಿದೆ, ರಾಜಶ್ರೀ ಅವರೇ ಕೇಳಿ ಮಜಾ ಮಾಡಿದ. ಸೊ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್.

0: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: ಕನ್ನಡ ಚಿತ್ರರಂಗದ ಕರ್ನಾಟಕ ರತ್ನ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ನನ್ನ ಫೇವರೇಟ್ ಚಿತ್ರ. ಈಗ ಮಧ್ಯಾಹ್ನ 100% ಇನ್ನೊಮ್ಮೆ 100th time ನೋಡುವೆ ನಾನು. ಅರಸು ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ವಿನೋದ್ ಅವರು ಭಾಗವಹಿಸಿದ್ದಾರೆ. ಹಾಗೆ ಮಸ್ ಲಕ್ಷ್ಮಿ, ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ, ಎಷ್ಟು ಜನ ಎಷ್ಟು ಪ್ರೀತಿ ಕೊಡ್ತಾರೆ ಹೌದಲ್ವಾ? ಎಲ್ಲರೂ ಪ್ರೀತಿ ಕೊಡ್ತಾರೆ. ಹೋಗ್ರಿ ನೀವು ಅವ್ರ ಜೊತೆ ಆರಾಮರಾಜಿಗೆ ಆರಾಮ. ಅಬ್ಬಾ, ಏನಿಲ್ಲ ಏನಿಲ್ಲ,
2: ಅಯ್ಯೋ ಅಯ್ಯೋ, ಮಾತಾ ಹಂಗೆ ಮಾತಾಡಕತ್ತಿರಲ್ರಿ ಮಂಜುನಾಥ್ ಸರ್. ನೀವು
1: ಇಲ್ಲ, ನನ್ನ ಅರ್ಥ ಹಂಗಿದ್ದಿರಿಗಿಲ್ಲ ಅಂದರೆ ಇಷ್ಟು ಜನ ಪ್ರೀತಿ ಮಾಡ್ತಾರೆ ಅವ್ರವ್ರ ಮನೆಗೆ ಒಂದೊಂದೊಂದೊಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದೊಂದೊಂದು ವರ್ಷ ಇದ್ದು ಬಿಡ್ರಿ.
2: ಅಯ್ಯೋ ದೇವಿರ, ಅಲ್ಲಿ ಆರಾಮರಾಜುನು ಹಿಂಗೆ ನಾವು ಹೋಗ್ತೇನೆ ಬಿಡ್ರಿಪ್ಪ.
1: ಏ ಸ್ನೇಹಿತರೆ, ಪ್ರೀತಿ ಪ್ರೀತಿ ಹಾಡನ್ನು ಕೇಳಿ ಮಜಾ ಮಾಡಿ.

0: ಏನಿದೆ
1: ಮುಖದಲ್ಲಿ ಏನಿದೆ ನೋಡ್ರಪ್ಪ, ಒಳ್ಳೆ ಗೀತೆ. ಈ ಗೀತೆ ನಮ್ಮ ಶೋಭಾ ಡೌಲಿ ಅವರು ಹಠಬಾದಿ ಚಿತ್ರದ ಗೀತೆ, ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅಭಿನಯಿಸಿರುವ ಚಿತ್ರದ ಹಾಡೊಂದಿಗೆ ಬಂದಿದ್ದಾರೆ, ಭಾಗವಹಿಸಿದ್ದಾರೆ ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಆತ್ಮೀಯರೇ, ಪೂಜಾ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ, ಸರ್ ಉತ್ತಮ ಕಾರ್ಯಕ್ರಮ ಶಾಲೆ ಸ್ಪೆಷಲ್, ಮತ್ತು ನೀವು ಮಸ್ತ್ ಲಕ್ಷ್ಮಿ ಜೊತೆ ಮಸ್ತ್ ಮಜಾ ಬರಾಗದ, ಹೂವಿನ ಸಂತೆಗೆ ಗೀತೆ ಪ್ರಸಾರ ಮಾಡಬಹುದಾ? ಎಸ್, 100% ಅದರಾಗೇನಿದೆ. ಆ್ಯಂಡ್ ಧನ್ಯವಾದ, ನೀವು ಮಜಾ ಮಾಡತ್ತಿರಲ್ರಿ, ಅದಕ್ಕೆ ಥ್ಯಾಂಕ್ ಯು. ಏನಿಲ್ಲ, ಮಸ್ತ್ ಲಕ್ಷ್ಮಿ ಅವರು ಒಂದು ಸ್ವಲ್ಪ ಬರ್ರಿ ಬರ್ರಿ ಬರ್ರಿ, ಹೇ ಬೇಜಾರು ಮಾಡ್ಕೋಬೇಡ ಬರ್ರಿಪ್ಪ.
2: ಅಯ್ಯೋ, ಪೂಜಾ ಅವರು ಎಷ್ಟು ಚೆನ್ನಾಗಿ ಹೇಳಾಕತ್ತಿರಲ್ರಿಪ್ಪ.
1: ನೀವೆಲ್ಲ ಕೇಳಾಕತ್ತಿದ್ರಿ?
2: ಹೌದು, ಮತ್ತೆ ನಾನು ಇಲ್ಲಿ ಆ್ಯಪ್ನಲ್ಲಿ ಕುಂತು ಕೇಳಾಕತ್ತೇನೆ ನೋಡ್ರಿಪ್ಪ. ಇಲ್ಲಿ ಇದಲ್ರಿ, ಇದೆ ಆ್ಯಪ್ ನಿಮ್ದು?
1: ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಇದೆ ಇದೆ ಇದೆ.
2: ಓ ಮಂಜುನಾಥ್ ಸರ, ಒಂದು ಮಾತು ಹೇಳ್ಬೇಕ್ರಿಪ್ಪ, ನಾನು ಈ ಆ್ಯಪು ಎಲ್ಲ ಕಡೆ ಕೇಳಿಸ್ತದೇನ್ರಿ?
1: ಹೌದು, ಯಾಕೇನಾದ್ರೆ?
2: ಇಲ್ಲ, ನಮ್ದು ಜನ ಸ್ವಲ್ಪ ಹೊರಗಿದಾರಲ್ಲ, ಅವ್ರಿಗೂ ಗೊತ್ತಾಗ್ಬೇಕಲ್ರಿಪ್ಪ.
1: ಹೌದು, ಭಾಳ ಜನ ಕೇಳ್ತಾರೆ, ಮಾಲ್ಡೀವ್ಸ್, ಈಸ್ಟ್ ಆಫ್ರಿಕಾ, ಇಥೋಪಿಯಾ ಎಲ್ಲ ಅಲ್ಲಿಂದ ಕೇಳ್ತಿರ್ತಾರೆ.
2: ಮಾರಿಷಿಯಸ್ ಹೋಗ್ಬೇಕ್ರಿಪ್ಪ ನನಗೊಂದ್ಸಲ.
1: ಹಾಂ, ಹೋಗ್ರಿ, ಅಲ್ಲಿ ರಾಜೇಶ್ ಕುಮಾರ್ ಅಂತಿದ್ದಾರೆ, ಅವ್ರ ಜೊತೆ ಅಲ್ಲಿ ಹೋಗ್ರಿ, ಅವ್ರು ಕರೀತಾರೆ ನೋಡ್ರಿ. ಅವ್ರಿಗೆ ಕೇಳಾಕತ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲೇ ಹೋಗ್ಬಿಡ್ರಿ ನೀವು. ಹಾಂ,
2: ನೀವು ಯಾಕೆ ಹಂಗೆ ಹೇಳಾಕತ್ತೀರಿ?
1: ಅಲ್ಲಲ್ಲ, ಹೋಗ್ರಿ ಅಲ್ಲಿ, ನಿಮಗೆ ಇಷ್ಟ ಅಲ್ರಿ ಆರಾಮ್ ರಾಜು, ನೀವಿಬ್ರು ಹೋಗ್ರಿ, ಹೆಂಗೂ ನಮ್ಮ ರಾಜೇಶ್ ಕುಮಾರ್ ಅವ್ರು ಇದ್ದಾರೆ, ಆಫ್ರಿಕಾ, ಈಸ್ಟ್ ಆಫ್ರಿಕಾ ಅಲ್ಲಿ ಬೇಕಾದರೂ ಹೋಗ್ಬೋದು, ಅಲ್ಲಿ ನಮ್ಮ ಯೋಗೇಶ್ ಅವ್ರು ಇದ್ದಾರೆ, ಅಲ್ಲಿ ನೀವು ಹೋಗ್ಬೋದು, ಬಟ್ ಆರಾಮ್ಸೆ ಎಂಜಾಯ್ ಮಾಡಿ.
2: ನೀವು ನನಗಷ್ಟೇ ಹೋಗ್ರಿ ಅಂತ ಹೇಳಿದ್ರಲ್ರಿ ಫಸ್ಟ.
1: ಇಲ್ಲಿಲ್ಲ, ಹಂಗಲ್ಲ, ಆರಾಮ್ ರಾಜು ಜೊತೆ ನೀವಿಬ್ರು ಫಸ್ಟ್ ಕ್ಲಾಸ್, ಹಂಗೆ ಅನ್ರಿಪ್ಪ.
2: ನಂಗೆ ಗೊತ್ತು ಬಿಡ್ರಿ ಸರ್, ಮಂಜುನಾಥ್ ಸರ, ನನ್ಗೆ ಗೊತ್ತಾಗಿದೆ ತಗೋರಿ, ನೀವು ಅಂದ್ರೆ ನಂಗೆ ಭಾಳ ಚೆನ್ನಾಗಿ.
1: ಏಯ್, ಹಂಗೆ ನೀವು ಯಾಕೆ ಕಳಾಗದ್ರಿ? ಆರಾಮ್ ರಾಜು ಕಾಲ್ ಮಾಡ್ತೇನೆ, ಒಂದು ನಿಮಿಷ ನಂಬರ್ ಹತ್ತು ಅಲ್ಲ. ಸ್ನೇಹಿತರೆ, ಯಪ್ಪ ದೇವ್ರೆ, ಹಾಡನ್ನ ಕೇಳಿ ಮಜಾ ಮಾಡಿ.

ಆದ್ಮೇಲೆ ಡಾಕ್ಟರ್ ಕಡೆ ಹೋದ್ರೆ ಅಂದ್ರೆ ಹುಷಾರಿಲ್ಲ ಅಂದ್ರೆ ಆವಾಗ ಅವರು ಔಷಧ ಕೊಡ್ತಾರೆ. ಔಷಧಿ ಕೊಟ್ಟಾಗ ಇದು ಮುಂಜಾನೆ ಮತ್ತೆ ರಾತ್ರಿ ಅಂತ ಹೇಳ್ತಾರಲ್ಲ, ಹಂಗ ಈ ಹಾಡು. ಈ ಹಾಡಲ್ಲಿ ಇದೆ ಇಡೀ ಜೀವನದ ಅರ್ಥ. ಆತ್ಮೀಯರೇ, ಆಡಿಸಿ ನೋಡು, ಬೀಳಿಸಿ ನೋಡು. ಸುಮಧುರವಾದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಬರ್ತಾ ಇದೆ ಈ ಗೀತೆ. ನಮ್ಮ ಸುಜಾತಾ ಮಹಾಂತೇಶ್ ರಾಮತೀರ್ಥನಗರದಿಂದ ಕೇಳ್ತಾ ಇರೋ ಇವರಿಗೆ ಈ ಒಂದು ಹಾಡು. ನನ್ನ ತಂದೆಯ ನೆನಪಾಗುತ್ತೆ ಈ ಗೀತೆ ಕೇಳಿದ್ರೆ. ಏಕೆಂದ್ರೆ ಹಂಗೈತ್ರಿಪ್ಪ, ಈ ಗೀತೆಯನ್ನು ಪ್ರಸಾರ ಮಾಡಿದಾಗ ನಮ್ಮ ತಂದೆ ಕಾಲು ಒತ್ತಿದ್ದೆ. ಆ್ಯಂಡ್ ಈ ಗೀತೆಯನ್ನು ಮೊಬೈಲ್ನಲ್ಲಿ ಹಚ್ಚಿದಾಗ ಫುಲ್ಲು ಮೂಡ್ನಾಗ ಹೋಗೋರು. ಆ್ಯಂಡ್ ಅವರು ಸದಾ ಹೇಳ್ತಿದ್ರು, ಆಡಿಸಿ ನೋಡು, ಬೀಳಿಸಿ ನೋಡು. ಉತ್ತಮ ಗೀತೆ ಆತ್ಮೀಯರೇ. ಬನ್ನಿ, ಕಸ್ತೂರಿ ನಿವಾಸ ಚಿತ್ರದ್ದು ಈ ಗೀತೆ. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ನಲ್ಲಿ ಮತ್ತೆ ಯಾರ್ಯಾರೇನೇನು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಬ್ರಿಜೇಶ್ ಕುಮಾರ್ ಅವರು 2v2v ಎಂದು ಹಾಡುತ್ತಾ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಒಳ್ಳೆ ನೆನಪನ್ನು ಅವರು ಹಂಚಿಕೊಂಡ್ರು. ಹಾಗೆ ನಮ್ಮ ವಿಜಯಲಕ್ಷ್ಮಿ ಅವರು ನಮ್ಮ ಮಸ್ತ್ ಲಕ್ಷ್ಮಿಗೂ

0: ನಗದ ಬಾಳು ನೀನು ಅಂತ ಹೇಳ ನೋಡ್ರಿ, ಅಳಾಕ್ ಹೋಗ್ಬೇಡ್ರಿ ನೋಡ್ರಿ, ಅಷ್ಟು ಚಂದ ಹೇಳ್ಯಾರ ನೋಡ್ರಿ.
1: ಅಯ್ಯೋ ವಿಜಯಲಕ್ಷ್ಮಿ ಅವರೇ, ನಿಮ್ಮ ಜೀವನದಲ್ಲಿ ವಿಜಯ, ನಿಮ್ಮ ಮನಸ್ಸಿನಲ್ಲಿ ವಿಜಯ ಸದಾ ಇರಲಿ
0: ನೋಡ್ರಿ, ಅಷ್ಟು ಚಂದ ಹೇಳಿದ್ರ. ಸೊ ಆಗೀತೆ ನಿಮ್ಗೆ ನಗ್ರಿ ನಗ್ರಿ ಅನ್ರಿ, ನೀವು ಅಂಜಸಾಕತ್ತೀರಿ.
1: ಅಯ್ಯೋ ಮಂಜುನಾಥ್ ಸರ್, ನನ್ನ ಗುಣ ಹಿಂಗೈತ್ರಿಪ್ಪ.
0: ಆಯ್ತು ಆಯ್ತು ಆಯ್ತು. ಸೊ ಆತ್ಮೀಯರೇ, ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ರಿ, ಹೌಸ್ಫುಲ್ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಫಾರ್ ಗೀತೆಗಳು ಸ್ವೀಕಾರ ಆಗೋದಿಲ್ಲ. ಬಾಕಿ ಎಸ್, ನಿಮ್ಮ ಜನ್ಮದಿನ ಇದ್ರೆ ನಾನು ವಿಶ್ ಮಾಡುವೆ, ಆದರೆ ಗೀತೆಗಳಿಗೆ ಅವಕಾಶ ಇಲ್ಲ. ಒಳ್ಳೊಳ್ಳೆ ಗೀತೆಗಳೊಂದಿಗೆ ಫುಲ್ ಆಗಿದೆ ಕಾರ್ಯಕ್ರಮ, ಹಾಡನ್ನು ಕೇಳಿ ಮಜಾ ಮಾಡಿ.

0: ಗೀತೆ ಕೇಳಿದರೆ ಅಷ್ಟೇ ಕಣ್ಣಲ್ಲಿ ನೀರು ಕೂಡ ಬರುತ್ತೆ, ಏಕೆಂದರೆ ಇಷ್ಟು ಅರ್ಥಪೂರ್ಣ ಗೀತೆ ಇದೆ. ಆತ್ಮೀಯ ಸ್ನೇಹಿತರೆ, ನನ್ನ ಪರಿಚಯದಲ್ಲಿ ನಿಮಗೊಂದು ಮಾತು ಹೇಳ್ತೇನೆ, ಹೆಸರೆಲ್ಲ ತಗೊಳ್ಳೋದು ಬೇಡ. ನೋಡಿ, ಒಂದು ಕಿರಾಣಿ ಅಂಗಡಿ, ಆ ಕಿರಾಣಿ ಅಂಗಡಿಯಲ್ಲಿ ಬಾಲ್ಯದಿಂದ ಹೋಗ್ತಾ ಬಂದಿದ್ದೆ ನಾನು. ಅಂಥ ಸಂದರ್ಭದಲ್ಲಿ ಜಸ್ಟ್ ಒಂದು ವಾರದ ಹಿಂದೆ ಅಲ್ಲಿ ಒಂದು ಸಾಮಾನು ತೊಗೊಳ್ಳೋಕೆ ಹೋಗಿದ್ದೆ. ಸಾಮಾನು ತೊಗೊಳ್ಳುವಾಗ ಅವರೊಂದಿಗೆ ಮಾತನಾಡಿದ್ದೆ, ಹೇಗಿದ್ರಿ ಎಲ್ಲ ಆಯಿತು. ಆ ಸಾಮಾನು ಇನ್ನೂ ಮನೆಯಾಗ ಬಿಚ್ಚಿಲ್ ಕೂಡ, ವಿಚ್ ಈಸ್ ಸಕ್ರಿ ಇರ್ಬೋದು ಅಥವಾ ತೂರ್ದಾಳು, ಒಟ್ಟೇನೋ ಅದಿನ್ನೂ ಬಿಚ್ಚಿಲ್ಲ. ಅವರ ಕಟ್ಟಿಕೊಟ್ಟಿದ್ದು ನಿನ್ನೆ ಅವರು ತೀರು ಹೋಗಿದ್ದಾರೆ. ಎಸ್, ಇಷ್ಟೇ ಜೀವನ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಫಸ್ಟ್ ಆಫ್ ಆಲ್. ಆ್ಯಂಡ್ ನನಗೆ ಭಾಳ ಬೇಜಾರು ಅನಿಸುತ್ತೆ, ಏಕೆಂದರೆ ಹೃದಯಾಘಾತದಿಂದ ಅವರು ತೀರು ಹೋದರು. ಫಿಟ್ ಆಗಿದ್ದರು, ಆರಾಮಾಗಿದ್ದರು. ಒಂದು ಕಡೆ ಸಾವು, ಇನ್ನೊಂದು ಕಡೆ ನೋಡಿದ್ರೆ, ಏಕೆಂದರೆ ಸಾವು ಅಂದರೆ ಕರುಣೆ. ಆತ್ಮೀಯ ಸ್ನೇಹಿತರೆ ನೆನಪಿಟ್ಕೊಳ್ಳಿ, ಜನನ ಅಲ್ಲ, ಸಾವು ಕರುಣೆ. ಎಷ್ಟೋ ಜನರಿಗೆ ಸಾವೇ ಸಿಗ್ತಾ ಇಲ್ಲ, ನರಳಾಡ್ತಿರ್ತಾರೆ ರೀ ಆತ್ಮೀಯರೇ. ಅಂಥದ್ರಲ್ಲಿ ಈ ಪದ ಕೇಳಿದ್ರಲ್ಲ, ನರಳಾಡೋದು, ಇದು ನಮ್ಮ ತಂದೆ ಸದಾ ಹೇಳ್ತಿದ್ರು, ನೋಡಪ್ಪ ನನಗೆ ಇಷ್ಟೆಲ್ಲ ರೋಗ ಬಂದದ, ಹೆಂಗಾದರೂ ಮಾಡಿ ನಾನು ದೇವ್ರ ಕಡೆ ಬೇಡ್ಕೊಳ್ಳೋದು, ಇಷ್ಟೇ ರೋಗ ಇದು, ಅನಾಯಾಸಾಯ ಮರಣ ಸಿಗಲಿ ಅಂತ. ಎಸ್, ಸತತ 12 ವರ್ಷ ನಮ್ಮ ತಂದೆ ಅದೇ ತರಹದ ಒಂದು ದೇವ್ರ ಕಡೆ ಬೇಡ್ಕೊಳ್ಳೋರು. ಆ್ಯಂಡ್ ಕೊನೆಯಲ್ಲಿ ಅದೇ ಅವರಿಗೆ ಸಿಕ್ತು. ಆ್ಯಂಡ್ ನಾನು ಅದೇ ದೇವರಿಗೆ ಧನ್ಯವಾದ ತಿಳಿಸೋದು, ನೀನು ನಮ್ಮ ತಂದೆಯವರ ಭಕ್ತಿಯ ಲಜ್ಜೆ ಇಟ್ಕೊಂಡು ಆಡಲಿ, ಅಷ್ಟು ಸಾಕು. ಇನ್ನು ನಮಗೆ ನಮ್ಮ ತಂದೆ ತೋರಿಸಿರೋ ಮಾರ್ಗದಲ್ಲಿ ನಾನು ನಡೆಯುತ್ತೇನೆ, ಭಕ್ತಿಯ ಮಾರ್ಗ. ಅದಕ್ಕೆ ನಾನು ನಿಮಗೆ ಸದಾ ಹೇಳ್ತಿರ್ತೇನೆ, ನಿಮ್ಮ ಇಷ್ಟವಾದ ದೇವರು, ಆ ದೇವರಿನ ಹೆಸರು ಅರ್ಧ ತಾಸಲ್ಲಿ ಒಮ್ಮೆ ಅಥವಾ ಒಂದು ತಾಸಲ್ಲಿ ಒಮ್ಮೆ ಪ್ರೀತಿಯಿಂದ ತಗೊಳ್ಳಿ. ಸತತ ನಿಮಗೆ ಪ್ರತಿ ಕ್ಷಣ ತಗೊಳ್ಳಿಕ್ಕಾಗಿಲ್ಲ ಅಂದ್ರೂ ನಡೆಯುತ್ತೆ, ಏಕೆಂದರೆ ಭಗವದ್ಗೀತೆಯಲ್ಲಿಯೂ ದೇವರು ಹೇಳಿದ್ದಾರೆ, ನೀನು ಕೊನೆಯುಸಿರು ತಗೊಳ್ಳುವಾಗ ಏನು ನೆನಪಿಸುತ್ತೀಯ ಅದೇ ನಿನ್ನ ಮುಂದಿನ ಜನ್ಮ ಆಗುತ್ತೆ. ಸೊ ನಿಮಗೆ ನಿಮಗೆ ಇಷ್ಟವಾದ ದೇವರನ್ನು ನೆನಪಿಸುತ್ತಾ ನಿಮ್ಮ ಕೊನೆ ಕ್ಷಣದಲ್ಲಿ ಅದು ಬಂದರೆ ಅದೇ ಆಗ್ತಿರಲ್ವ. ಸೊ ಸ್ನೇಹಿತರೆ, ಅಲ್ಲೇ ತಾನೇ ಮೋಕ್ಷ, ಬೇರೆ ಯಾವುದು ಸಾಧನೆ ಬೇಡ ಆತ್ಮೀಯ ಸ್ನೇಹಿತರೆ. ಈ ಒಂದು ಕಲಿಯುಗದಲ್ಲಿ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ, ಕಾ ಈ ಗೀತೆನೇ ಹಂಗಿದೆ ನೋಡಿ ಆತ್ಮೀಯ ಸ್ನೇಹಿತರೆ, ಆಡಿಸಿ ನೋಡು, ಬೀಳಿಸಿ ನೋಡು, ವಾಪಸ್ ಬರೋಣ, ಉಪ್ಪಿಗಿಂತ ರುಚಿ ಬೇರೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸುನೀಲ್ ಅವರು. ಅವರು ತಮ್ಮ ಬಾಲ್ಯದ ದಿನಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಸಂತೋಷ್ ನಿರ್ಮಲ್ನಲ್ಲಿ ಈ ಚಿತ್ರವನ್ನು ನೋಡಿದೆ, 15 ರೂಪಾಯಿ ಕೊಟ್ಟು ಮಂಜುನಾಥ್ ಸರ ಹಚ್ಚರಿ ಅಂತ ಅವರು ಹೇಳುವಾಗ ಅವರ ಮುಖದ ಮೇಲೆ, ಅಂದರೆ ಅವರ ಧ್ವನಿಯಲ್ಲಿರೋ ಆ ನೆಮ್ಮದಿ ನನಗೆ ನೋಡಿ ಆತ್ಮೀಯ ಸ್ನೇಹಿತರೆ, ಜನ್ಮ ತಗೊಂಡು ಇದುವರೆಗೆ ನಾನಿದ್ದಾಗ ನನ್ನ ಈ ಒಂದು ಸ್ಮಾಲ್ ಏನು ಮಾತನಾಡೋದು ಕಲೆ ಅಂತ ಏನು ಹೇಳ್ತಾರೆ, ಇದರಿಂದ 4 ಜನ ನಕ್ಕಿದರೆ ಅವ್ರ ಮುಖದ ಮೇಲೆ ನೆಮ್ಮದಿ ಬಂದರೆ ಸಾಕು, ನನಗೆ ಅದೇ ಸಂತೋಷ ನೆಮ್ಮದಿ ತೊಗೊಂಡು ಬರುತ್ತೆ. ನನ್ನ ಜೀವನದೇ ಉದ್ದೇಶ ಇದಾಗಿದೆ. ಸೊ ಹಂಗೆ ಒಂದೊಳ್ಳೆ ಉದ್ದೇಶದೊಂದಿಗೆ ನಾವು ಬಾಳೋಣ. ಹಂಗಂತ ಹೇಳಿ 4 ಜನರಿಗೆ ನಿಮ್ಗೆ ಸಹಾಯ ಮಾಡಿಕ್ಕೆ ಆಗಿಲ್ಲ ನಡೆಯುತ್ತೆ, 4 ಜನರನ್ನು ನೀವು ರೊಕ್ಕ ಕೊಡೋಕ್ಕಾಗಿಲ್ಲ ಅಂದ್ರೂ ನಡೆಯುತ್ತೆ, ಆದರೆ 4 ಜನರನ್ನು ಇದು ತ್ರಾಸು ಕೊಡೋದಂಗೆ ಇರ್ರಿ, ಒಳ್ಳೇದನ್ನು ಬಯಸ್ರಿ. ಒಳ್ಳೇದು ಬಯಸೇನಂತ ಹೋಗಿ ಇನ್ನೊಬ್ರಿಗೆ ಹೇಳಬೇಡ್ರಿಪ್ಪ, ಅದು ವ್ಯಾಪಾರ ಆಗುತ್ತೆ. ನಿಮ್ಮ ಮನಸ್ಸನ್ನು ಫೈನಲಿ ಆಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಒಳಗಿನ ವಾತಾವರಣ ಆರಾಮಾಗಿಟ್ಕೊಳ್ಳೋದೇ ನಿಜವಾದ ಗುರಿ. ತೀರು ಹೋದ ಮೇಲೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಿರಲ್ಲ, ಓಕೆ. ನನ್ನ ಒಂದೇ ಒಂದು ಲೈನ್ ಕೇಳ್ಕೊಳ್ಳಿ, ಇದ್ದಾಗ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿಯೊಂದಿಗೆ ಇರೋಣ, ಏಕೆಂದರೆ ತೀರು ಹೋದ ಮೇಲೆ ಶಾಂತಿ ಐತ್ಯೋ ಇಲ್ಲೋ ಅನ್ನೋದು ಯಾರೂ ಬಂದು ಹೇಳಲಿಲ್ಲ. ಆತ್ಮೀಯರೇ, ಭಾಳಾಯ್ತು ಮಾತು, ಒಪ್ಪಿಗಿಂತ ರುಚಿ ಬೇರೆ ಇಲ್ಲ. ಅಯ್ಯೋ ಮಂಜುನಾಥ್ ಸರ್, ಏನ್ರಿಪ್ಪ ನೀವು ಮಾತಾಡೋದ ನೋಡಿ, ಒಂದು ಥ್ಯಾಂಕ್ ಯು ರೀ ಮಂಜುನಾಥ್ ಸರ. ಓ, ನೀವು ಈಗ ಕೋಪ ಇಳಿತೇನ್ರಿ ನಿಮ್ದು?
1: ಅಲ್ಲ, ಕೋಪ ಏನು ಇಳ್ದಿಲ್ಲ, ಆದರೆ ಒಳ್ಳೆ ಮಾತನ್ನು ಹೇಳಿದ್ರಿಪ್ಪ.
0: ಆಯ್ತು ಆಯ್ತು, ಇದು ನನಗೆ ನಾನು ಹೇಳ್ಕೋಬೇಕಾ, ಹಾಡನ್ನು ಕೇಳಿ ಮಜಾ ಮಾಡಿ.

0: ಮರ್ಡರಲ್ಲ.
1: ನಾನು
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.5 FM KLE ಕನಸು. ಶುಭ ಶನಿವಾರ, ವರ್ಷದ 8ನೇ ತಿಂಗಳು, ತಿಂಗಳಿನ 8ನೇ ದಿನ, ಶುಭ ಶನಿವಾರ, August 8, 2026. ನಿಮ್ಮೊಂದಿಗೆ ನಾವು ಬಂದ ಮಂಜುನಾಥ ಗಂಟಿ. ಗಂಟಿ ಬಾರಿಸ್ಕೋತ್ ಮಂಜುನಾಥ ಬಂದ, ಶಾಲೆ ಸ್ಪೆಷಲ್ ತಗೊಂಡ್ ಬಂದ. ಈ ಕಾರ್ಯಕ್ರಮದ ವಿಶೇಷತೆ, ಆತ್ಮೀಯರೇ, ತಾವು ತಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಸುಮಧುರವಾದ ಗೀತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಈ ಗೀತೆ ರಗಡು ಬಾರಿ ಕೇಳಿರ್ತೀರ. ಆದರೆ ಇವತ್ತು ಇದನ್ನು ನಾನು ಪ್ರಸಾರ ಮಾಡುವಾಗ ನಿಮ್ಮ ತಲೆಯಾಗಿರೋ ಆ ಶಾಲೆಯ ಸಿಹಿಯಾದ ನೆನಪು ತಾಜಾ ಆಗುತ್ತೆ. ಬಾಲರಾಜ್ ಸುತ್ತಾರವರೇ, ರೆಡಿಯಾಗಿ ನಿಮ್ಮ ತಲೆಯಾಗಿಂದ ಆ ಸಿಹಿಯಾದ ನೆನಪುಗಳನ್ನು ನಿಮ್ಮ ಗೆಳೆಯರಿಗೆ, ಸ್ನೇಹಿತರಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ರೆಲ್ಲ ಬರ್ತಾ ಇದೆ. ಕಾಣದಂತೆ ಮಾಯವಾದನು ನನ್ನ ಅಪ್ಪು ಸರ್ ಅವರ ಧ್ವನಿಯಲ್ಲಿ, ಇದಾದ ತಕ್ಷಣ ಓ ಗುಣವಂತ ಜ್ಯೋತಿ ಬಡಗಾವಿಯವ್ರದು, ಅದಾದ ತಕ್ಷಣ ನಮ್ಮ ಕಾಂಚನ್ ಕೋಪರಡಿ ಅವ್ರದು ಚಂದಿರ ತಂದ, ಅದಾದ ತಕ್ಷಣ 2v2v ಬ್ರಿಜೇಶ್ ಕುಮಾರ್ ಅವ್ರದು, ಅದಾದ ತಕ್ಷಣ ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಹೂವಿನ ಸಂತೆಗೆ ವಿಜಯಲಕ್ಷ್ಮಿ ಅವರೇ, ಅದಾದ ತಕ್ಷಣ ತಮ್ಮ ಗೀತೆ ನಗು ನಗುತ್ತಾ ನಲಿ ನಲಿ ಜೇನಿನ ಗೂಡು ನಾವೆಲ್ಲ ಅನ್ನೋ ಒಂದು ಗೀತೆಯೊಂದಿಗೆ ಒಳ್ಳೆ ಮೆಸೇಜ್ ಅನ್ನ ಮಾಡಿದ್ದಾರೆ ನಮ್ಮ ಪ್ರಕಾಶ್ ಪತ್ತಾರ್ ಅವರು. ನಮಸ್ಕಾರಗಳು ಮಂಜುನಾಥ್ ಸರ್, ಶನಿವಾರದ ಶುಭೋದಯಗಳು ಸರ್. ಜೈ ಬಜರಂಗ್ ಬಲಿ, ಮಾರುತಿ ರಾಯನ ಕೃಪೆ ನಿನ್ನ ಶ್ರೋತ್ರರ ಮೇಲೆ ಸದಾ ಇರುವಂತೆ ಕರುಣಿಸು. ಜಯ ಆಂಜನೇಯ ಮಂಜುನಾಥ್ ಸರ್, ನಮ್ಮೆಲ್ಲ ಕೇಳುಗರ ಪರವಾಗಿ ಹಬ್ಬ ಚಿತ್ರದ ಗೀತೆ. ಪಾಪ ನಮ್ಮ ಪ್ರಕಾಶ್ ಪತ್ತಾರ್ ಅವರು ರಿಕ್ವೆಸ್ಟ್ ಮಾಡಿರುವ ಆ ಗೀತೆ ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡಿದ್ದಾರೆ ನೋಡ್ರಿ. ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸಿದ್ರೆ ಸಾಕು, ತಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಪಿಕ್ಸ್ ಹೋಲ್ಸೇಲ್ನಲ್ಲಿ ನೆಮ್ಮದಿ ಬಂದು ಇರುತ್ತೆ. ಈ ಟಚ್ಚಲ್ಲಿ ಏನೋ ಇದೆ ಅನ್ನೋ ಗೀತೆ ಲಕ್ಷ್ಮಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ಅರಳಿತು ಅನ್ನೋ ಒಂದು ಗೀತೆಯೊಂದಿಗೆ ಸಂತೋಷ್ ಅವರು ಭಾಗವಹಿಸಿದ್ದಾರೆ. ಬಂಗಾರದಿಂದ ಈ ಗೀತೆಯೊಂದಿಗೆ ಋಷಿಕೇಶ್ ಅವರು ಭಾಗವಹಿಸಿದ್ದಾರೆ. ಅದಾದ ತಕ್ಷಣ ಸ್ಟ್ರಾಬೆರಿ ಕೆನ್ನೆ ಈ ಗೀತೆಯೊಂದಿಗೆ ಆತ್ಮೀಯ ಸ್ನೇಹಿತರ ಅಕ್ಷತಾ ಅವರು ಭಾಗವಹಿಸಿದ್ದಾರೆ. ಇಷ್ಟಿದೆ ಗೀತೆಗಳು. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಒಳ್ಳೆ ಗೀತೆ, ನಿಮ್ಮ ನಿಮ್ಮ ಗೀತೆಯೊಂದಿಗೆ ಶಾಲೆ ದಿನಗಳನ್ನು ಸಿಹಿಯಾದ ನೆನಪುಗಳನ್ನು ತಾಜಾ ಮಾಡಿಕೊಂಡು ಮುಖದ ಮೇಲೆ ನಗು ತಂದು ಈಗಿನ ಕ್ಷಣ ಸಾರ್ಥಕಗೊಳಿಸಿ. ಏಕೆಂದರೆ ಮುಖದ ಮೇಲೆ ನಗು ಇದ್ರೆ ಆ್ಯಂಡ್ ಮನಸ್ಸಿನಲ್ಲಿ ನೆಮ್ಮದಿ ಇದ್ರೆ ಅವನೇ ನಿಜವಾದ ಶ್ರೀಮಂತ. ನೆನಪಿಟ್ಕೊಳ್ಳಿ, ಇದು ಯಾರು ಹೇಳ್ಯಾರ? ಮಂಜುನಾಥ್ ಪೈ.

ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಆತ್ಮೀಯರೆ, ಈ ಗೀತೆ, ಈ ಚಿತ್ರ ನಮ್ಮ ಕಂಚನ್ ಕೋಪರಡಿಯವರು ಎಷ್ಟು ಚೆನ್ನಾಗಿ ತಮ್ಮ ನೆನಪನ್ನು ಹಂಚಿಕೊಳ್ಳುವಾಗ ಅವರ ಮುಖದ ಮೇಲೆ ಆ್ಯಂಡ್ ಅವರ ಧ್ವನಿಯಲ್ಲಿ, ಆ್ಯಕ್ಚುಲಿ ಅವರ ಧ್ವನಿಯಲ್ಲಿ ಆ ಒಂದು ಸಂತೋಷ, ಅದೇ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ರವಿಯವರು. ಸರ್ ನಮಸ್ಕಾರ, ಶನಿವಾರದ ಶುಭೋದಯ, ಜೈ ಆಂಜನೇಯ ಸರ್. ಮತ್ತು ಶಾಲೆ ಪ್ರಾರಂಭವಾಯಿತು, ಮತ್ತೆ ಶಾಲೆಯ ನೆನಪುಗಳು ನೆನಪು ಮಾಡಿರಿ ಸರ್, ನೀವು ಮತ್ತೆ ಮನಸ್ಸು ಎಲ್ಲೋ ಹೋಯಿತು ಅಂತ ಪ್ರೀತಿಯಿಂದ ಹೇಳಿ ಧನ್ಯವಾದ. ಹಾಡುಗಳು ಸೂಪರ್ ಆಗಿವೆ. ನಮ್ಮ ವೇಣುಧ್ವನಿ ಕೇಳುಗರಿಗೆ ನಿಮ್ಮ ಕಡೆಯಿಂದ ಒಂದು ಸೂಪರ್ ಆದ ಹಾಡು. ಆಲ್ ರೈಟ್, ಬ್ರಿಜೇಶ್ ಕುಮಾರ್ ಅವ್ರದ್ದು ಒಂದು ಹಾಡಿದೆ, ವಿಚ್ ಇಸ್ ಟು ವಿ ಟು ವಿ. ವೀಕೆಂಡ್ ಬಂದಿದೆ, ಇದೇ ಗೀತೆ ರವಿಯವರೇ ನಿಮ್ಮ ಕಡೆಯಿಂದ, ನನ್ನ ಕಡೆಯಿಂದ, ಬ್ರಿಜೇಶ್ ಕುಮಾರ್ ಅವ್ರ ಕಡೆಯಿಂದ, ಎಲ್ಲರ ಖುಷಿಯಿಂದ ಟು ವಿ ಟು ವಿ ಟು ವಿ ಎಂದು ಹಾಡುತ್ತಾ. ಎಸ್, ಈ ಗೀತೆಯನ್ನು ಕೇಳಿ.
1: ನನ್ನ ಕಡೆಯಿಂದ ಮಂಜುನ ಸರ.
0: ಆಯ್ತಾಯ್ತು, ನೀವು ಕೂಡ ನಮ್ಮ ಲಕ್ಷ್ಮಿ ಕಡೆಯಿಂದನು ಈ ಹಾಡು. ಅದರಿಗಿಂತ ಮುಂಚೆ ಕಂಚನ್ ಕೋಪರಡಿ ಅವರ ಚಂದಿರ ತಂದ ಎಸ್ ಜಾನಕಿ, ಡಾಕ್ಟರ್ ರಾಜ್ಕುಮಾರ್ ನಮ್ಮ ಪ್ರೀತಿಯ ಅಣ್ಣವರು. ಅವರ ಧ್ವನಿಯಲ್ಲಿ ಚಲಿಸುವ ಮೋಡಗಳು ಚಿತ್ರದ್ದು. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಶುಭ ಶನಿವಾರದ ಸ್ಪೆಷಲ್ ಕಾರ್ಯಕ್ರಮ ಕಂಚನ್ ಕೋಪರ್ ನಮ್ಮ ಬಿಜಾಪುರಿನ ಕಾಂಚನ ಅವರು ಕರೆ ಮಾಡಿದರು. ಅವರು ಪ್ರೀತಿಯಿಂದ, ನಿಮ್ಮ ಕಾರ್ಯಕ್ರಮ ಸೂಪರಾಗಿ ಇವತ್ತು ಬಂದಿದೆ, ಮನೆ ಸ್ವಚ್ಛ ಮಾಡ್ತಾ ಇದ್ದೇವೆ, ಒಂದು ಹಾಡು ಆದರೆ ಪ್ರಸಾರ ಮಾಡಿ ಅಣ್ಣಯ್ಯ ಹೃದಯವಂತ ಅನ್ನೋ ಗೀತೆಯನ್ನು ಕಾಂಚನ ಅವ್ರಿಗೋಸ್ಕರ ಈ ಹಾಡು. ಆ್ಯಂಡ್ ಅವರು ಪಾಪ ನಿನ್ನೆಲ್ಲಿ ಮೊನ್ನೆ ಕೈ ಲೈವ್ ಫೋನಿನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕುರಿತು ನೇರ ಫೋನಿನ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿದರು. ಅವರು ಮನೆಯನ್ನು ಸ್ವಚ್ಛ ಮಾಡ್ಯಾರ, ಮನಸ್ಸು ಸ್ವಚ್ಛ ಆಲ್ರೆಡಿ ಇದೆ ಅವ್ರದ್ದು. ಮನೆಯಲ್ಲಿ ಸ್ಥಾಪಿಸೋ ದೇವರು ಅವರ ಮನಸ್ಸಲ್ಲಿಯೂ ಇರಲಿ, ಏಕೆಂದರೆ ಜೀವನದ ಒಂದೇ ಗುರಿ ದೇಹ ದೇವಾಲಯ ಮಾಡಿಕೊಳ್ಳಿ. ಹಾಡನ್ನು ಕೇಳಿ ಮಜಾ ಮಾಡಿ.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಏನೇ ಆಗಲಿ ನಗು ನಗು ತಾನಲ್ಲಿ ಗೀತೆ ರಿಕ್ವೆಸ್ಟ್ ಮಾಡಿರೋರು ವಿಜಯಲಕ್ಷ್ಮಿ ಅವರು. ಕಾರ್ಯಕ್ರಮದ ಕೊನೆ ಮೂರು ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ತಾವು ಭಾಗವಹಿಸಿದ್ರಿ, ಅದಕ್ಕೆ ಧನ್ಯವಾದ. ಪ್ರಕಾಶ್ ಪತ್ತಾರ್ ಅವರೇ, ನಿಮ್ಮ ಹಾಡು ರೆಡಿ ಆಗಿದೆ. ಜೇನಿನ ಗೂಡು ನಾವೆಲ್ಲ, ಸಾಹಸ ಸಿಂಹ ಕರ್ನಾಟಕದ ರತ್ನ ಡಾಕ್ಟರ್ ವಿಷ್ಣುವರ್ಧನ, ರೆಬಲ್ ಸ್ಟಾರ್ ಅಂಬರೀಷ್ ಅವರು ಅಭಿನಯಿಸಿರುವ ಚಿತ್ರ ಹಬ್ಬದ್ದು. ಇದಾದ ತಕ್ಷಣ ಲಕ್ಷ್ಮಿ ಅವರು ಆ ಗೀತೆ ಈ ಟಚ್ಚಲ್ಲಿ ಏನೋ ಇದೆ. ಇದಾದ ತಕ್ಷಣ ಬೇಜಾಪುರಿನ ಕಂಚನ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಅಣ್ಣಯ್ಯ ಹೃದಯವಂತ. ಸೊ ಒಳ್ಳೊಳ್ಳೆ ಗೀತೆಗಳೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ಹಾಡನ್ನೇ ಕೇಳಿ ಎಂಜಾಯ್ ಮಾಡಿ.

ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಕೌಟುಂಬಿಕವಾಗಿ ಮಹಿಳೆಯರು ಹಲವಾರು ರೀತಿಯ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರ್ತಾರೆ. ಅದರಿಂದ ಅವರು ಯಾವ ರೀತಿ ಹೊರಗೆ ಬರಬೇಕು, ಯಾವ ರೀತಿ ಹೋರಾಡಬೇಕು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಕಾನೂನಿನ ಪ್ರಕಾರ ಕೌಟುಂಬಿಕ ಹಿಂಸೆ, ಕೌಟುಂಬಿಕ ದೌರ್ಜನ್ಯ, ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೇನು, ಕಾನೂನು ಅವಳಿಗೆ ಯಾವ ರೀತಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಮತ್ತು ಸಾಹಿತಿಗಳಾದಂತಹ ರವೀಂದ್ರ ತೊಟಿಗೇರವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
1: ನಮಸ್ಕಾರ ಮೇಡಮ್.
0: ಸರ್, ಇವಾಗ ನಾವು ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ಮೇಲೆ, ಈಗ ಕೌಟುಂಬಿಕ ದೌರ್ಜನ್ಯ ಅಂದ್ರೇನು, ಈ ಕೌಟುಂಬಿಕ ದೌರ್ಜನ್ಯದಲ್ಲಿ ಎಲ್ಲ ಅಂಶಗಳು ಬರ್ತಾ ಹೋಗುತ್ತೆ ಸರ್?
1: ಪ್ರಥಮದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ಎಲ್ಲ ರೀತಿಯಿಂದ ಶೋಷಣೆಗೆ ಒಳಗಾಗ್ತಾ ಇದ್ದಾಳೆ, ಹಾಗೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾಳೆ. ಅತ್ಯಾಚಾರ ಅಂದರೆ ಬಲಾತ್ಕಾರ ಸಂಭೋಗ ಅಥವಾ ಸ್ತ್ರೀ ಭ್ರೂಣ ಹತ್ಯೆ ಇರ್ಬೋದು, ಅಥವಾ ವರದಕ್ಷಿಣೆ ಕಿರುಕುಳ ಇರ್ಬೋದು, ಅಥವಾ ಮಹಿಳೆಯೊಬ್ಬಳು ತಾನು ಏನು ಕೆಲಸ ಮಾಡ್ತಾ ಇರ್ತಾಳೆ, ಸಹೋದ್ಯೋಗಿಗಳಿಂದ ಲೈಂಗಿಕ ಕಿರುಕುಳವಾದಾಗ ಈ ರೀತಿಯಾದಂಥ ಎಲ್ಲ ದೌರ್ಜನ್ಯಗಳು, ಈ ಬಾಹ್ಯವಾಗಿ ದೌರ್ಜನ್ಯಗಳು ಅದು. ಆದರೆ ಇನ್ನು ಆಂತರಿಕವಾಗಿ ಅಂದರೆ ಮನೆಯಲ್ಲಿ ಹೇಳ್ತಾ ಇರ್ತೇವೆ ಎಷ್ಟೋ ಸಂದರ್ಭದಲ್ಲಿ ಮಹಿಳೆ ಮನೆಯಿಂದನೇ ಮೊದಲು ಸೇಫ್ ಇಲ್ಲ ಅಂಥೇಳಿ. ಅದಕ್ಕೆ ಮನೆಯಿಂದ ಸೇಫ್ ಇಲ್ಲ ಅಂತಂದಾಗ ಎಲ್ಲ ಕುಟುಂಬಸ್ಥರಲ್ಲಿ ಅಂದರೆ ಕೌಟುಂಬಿಕ ಅಂತಂದಾಗ ಎಲ್ಲರೂ ಬಂದರು, ಅದರಲ್ಲಿ ತಂದೆ ತಾಯಿ ಬಂದರು, ಹಾಗೆ ಮಕ್ಕಳು ಬಂದರು, ಗಂಡ ಬಂದ, ಎಲ್ಲರೂ ಇದ್ದಾಗ ಅದಕ್ಕೆ ಒಂದು ಕುಟುಂಬ ಅಂತೇಳಿ ನಾವು ಕರಿತೇವೆ. ಆ ಕುಟುಂಬದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತಂದರೆ ಅದಕ್ಕೊಂದು ಸಮಾಜದಲ್ಲಿ ಈ ರೀತಿಯಾದಂಥ ಒಂದು ಇದನ್ನು ಪಿಡುಗಣೆ ಅಂತೇಳಿ ಕರಿಬೋದು ನಾವು. ಯಾಕಂತಂದರೆ ಕೌಟುಂಬಿಕ ಹಿಂಸೆಗೆ ಒಳಗಾದಂಥ ಮಹಿಳೆಯರಿಗೆ ನಮ್ಮ ಸಂವಿಧಾನ ಮತ್ತಷ್ಟು ಕಾನೂನುಗಳನ್ನು ಕೊಟ್ಟಿದೆ. ಯಾಕಂದರೆ ಈಗಾಗಲೇ ನಾವು ಹೇಳುವ ಹಾಗೆ ಡೌರಿ ಹರೇಸ್ಮೆಂಟ್ ಆ್ಯಕ್ಟ್ ಈಗಾಗಲೇ ಕೊಟ್ಟಿದೆ. ಅದಕ್ಕೂ ಮೀರಿ ಕುಟುಂಬದಲ್ಲಿ ಮಹಿಳೆಗೆ ರಕ್ಷಣೆ ಒದಗಿಸುವ ಒಂದು ದೃಷ್ಟಿಯಿಂದ, ಕೌಟುಂಬಿಕ ಹಿಂಸೆಯಿಂದ ಮಹಿಳೆಗೆ ರಕ್ಷಣೆ ನೀಡುವ ಒಂದು ಹಿತದೃಷ್ಟಿಯಿಂದ ಈ ಒಂದು ಕಾನೂನನ್ನು ಸಂವಿಧಾನ ಕೊಡಮಾಡಿದೆ. ಇದರಲ್ಲಿ ಸಂವಿಧಾನದಲ್ಲಿ ಕೊಡಮಾಡಿದ ಕಾನೂನುಗಳಲ್ಲಿ ಇದು ಸಹಿತ ಬಹಳ ಮಹತ್ವದ ಕಾನೂನು ಮಹಿಳೆಯರ ದೃಷ್ಟಿಯಿಂದ ಅಂತ ಹೇಳ್ಬೋದು.
0: ಸರ್, ಇವಾಗ ನಾವು ಮಹಿಳೆಯರ ರಕ್ಷಣೆಗಂತಾನೆ ಇತ್ತೀಚಿನ ದಿನಗಳಲ್ಲಿ ಬಂದಂತಹ 2005 ಅಲ್ಲಿ ಬಂದಂತಹ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಕಾಯ್ದೆ, ಈ ಒಂದು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆ ಬಳಲ್ತಾ ಇರಬೇಕಾದ್ರೆ ಈ ಒಂದು ಕಾಯ್ದೆ ಅವಳಿಗೆ ಯಾವ ರೀತಿ ಒಂದು ಸಹಾಯವನ್ನ ಮಾಡುತ್ತೆ ಸರ್?
1: ಕಾನೂನು ಬಗ್ಗೆ ಹೇಳಬೇಕಂತಂದ್ರೆ ಕುಟುಂಬದಲ್ಲಿ ಯಾವುದೇ ವಯಸ್ಕ ವ್ಯಕ್ತಿ ಮಹಿಳೆಗೆ ತೊಂದರೆ ಕೊಡುವುದಾಗಿರ್ಬೋದು, ಆಕೆಯ ಆರೋಗ್ಯಕ್ಕೆ ಇರ್ಬೋದು, ಸುರಕ್ಷತೆಗೆ ಇರ್ಬೋದು, ಅಥವಾ ಜೀವಕ್ಕೆ ಇರ್ಬೋದು, ಅವಯವಕ್ಕೆ ಇರ್ಬೋದು, ಅಥವಾ ಸೌಖ್ಯಕ್ಕೆ ಇರ್ಬೋದು, ಹಾನಿಯುಂಟು ಮಾಡಿದರೆ ಅದು ಹಿಂಸೆ ಆಯಿತು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬರಲಾಗ್ತದೆ. ಆಕೆಯನ್ನು ಬೆದರಿಕೆಯನ್ನು ಒಡ್ಡುವುದ್ರ ಮೂಲಕ ಅಥವಾ ಆಕೆಗೆ ಒತ್ತಾಯಪೂರ್ವಕವಾಗಿ ಯಾವುದಾದ್ರೊಂದು ಕೃತ್ಯವನ್ನು ಮಾಡಿಸುವುದ್ರ ಮೂಲಕ ಆಕೆಗೆ ಈ ರೀತಿಯಾದಂಥ ಕೌಟುಂಬಿಕ ಹಿಂಸೆಯನ್ನು ಕೂಡ ಕೊಡುವುದ್ರ ಮೂಲಕ ಆಕೆಗೆ ಹಿಂಸೆಯಾಗಿದೆ ಅಂಥೇಳಿ ನಾವು ಹೇಳ್ಬೋದಾಗಿದೆ. ಇನ್ನು ಕೌಟುಂಬಿಕ ಸಂಬಂಧದಲ್ಲಿರುವ ಯಾವುದೇ ವ್ಯಕ್ತಿ ಮಹಿಳೆಯನ್ನು ಕೌಟುಂಬಿಕ ಹಿಂಸೆಗೆ ಒಳಪಡಿಸಿದ್ದಲ್ಲಿ ಆ ಮಹಿಳೆ ಆ ಸಂಬಂಧವಾಗಿ ದೂರವನ್ನು ಕೂಡ ಕೊಡಲಿಕ್ಕೆ ಅವಳಿಗೆ ಅವಕಾಶ ಇದೆ, ಕಾನೂನು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆಯೇ ಕೌಟುಂಬಿಕ ಹಿಂಸೆಗೆ ಒಳಗಾದ ಮಹಿಳೆ ತನ್ನ ದೂರನ್ನು ಸಂಬಂಧಪಟ್ಟ ಸಂರಕ್ಷಣಾಧಿಕಾರಿಗೆ ಅಥವಾ ಪೊಲೀಸ್ ಅಧಿಕಾರಿಗೆ ಅಥವಾ ಸೇವಾ ಸರಬುಜಾದಾರರಿಗೆ ಅಥವಾ ಮ್ಯಾಜಿಸ್ಟ್ರೇಟರಿಗೆ ಅಂದರೆ ದಂಡಾಧಿಕಾರಿಗಳಿಗೆ ಸಲ್ಲಿಸಬಹುದಾಗಿದೆ. ಅಂದರೆ ಬಾಧಿತ ಮಹಿಳೆ, ಈಗೇನು ವಿಕ್ಟಿಮ್ ಗರ್ಲ್ ಅಂದರೆ ಹೆಣ್ಮಗಳು ಇರ್ತಾಳೆ ವುಮನ್ನು, ಅವಳಿಗೆ ಒದಗಿಸಲಾಗುವ ಸೇವೆಗಳ ಬಗ್ಗೆ ಆಕೆಗೆ ಮಾಹಿತಿ ಒದಗಿಸುವ ಜವಾಬ್ದಾರಿ ಅಂದರೆ ಸಂರಕ್ಷಣಾಧಿಕಾರಿ ಇರ್ಬೋದು ಅಥವಾ ಪೊಲೀಸ್ ಅಧಿಕಾರಿ ಇರ್ಬೋದು ಅಥವಾ ಸೇವಾ ಸರಬರಾಜುದಾರರು ಇರ್ಬೋದು, ಅವರೆಲ್ಲರೂ ಕೂಡ ಅವಳಿಗೆ ಆಕೆಗೆ ಇರುವಂತಹ ಹಕ್ಕು ಬಾಧ್ಯತೆಗಳ ಬಗ್ಗೆ ಅಥವಾ ಕಾನೂನುಗಳ ಬಗ್ಗೆ ಅಥವಾ ಸೇವೆಗಳ ಬಗ್ಗೆ ಮೊದಲು ತಿಳಿಪಡಿಸಬೇಕಾಗ್ತದೆ. ಬಾಧಿತ ಮಹಿಳೆ ತಾತ್ಕಾಲಿಕವಾಗಿ ಅವಳು ಆಶ್ರಯ ವನ್ನು ಬಯಸಿದರೆ ಆಶ್ರಯವನ್ನು ನೀಡಬೇಕಾಗ್ತದೆ, ವೈದ್ಯಕೀಯ ಸೇವೆಯನ್ನು ಬಯಸಿದರೆ ವೈದ್ಯಕೀಯ ಸೌಲಭ್ಯವನ್ನು ನೀಡಬೇಕಾಗ್ತದೆ, ಉಚಿತ ಕಾನೂನು ನೆರವು ಕೇಳಿದರೆ ಉಚಿತ ಕಾನೂನಿನ ನೆರವಿನ ಜೊತೆಗೆ ಸಲಹೆ ಸೂಚನೆಗಳನ್ನು ಕೂಡ ನೀಡಬೇಕಾಗ್ತದೆ. ಅದಕ್ಕೆ ಈ ಎಲ್ಲ ಹಕ್ಕುಗಳನ್ನು ಸಹಿತ ಈ ಬಾಧಿತ ಮಹಿಳೆ ಅಂದರೆ ಹಿಂಸಾಚಾರಕ್ಕೆ ಒಳಪಟ್ಟಂತ ಮಹಿಳೆಗೆ ನೀಡಲಾಗಿದೆ ಕಾನೂನು ಪ್ರಕಾರ. ಹಾಗೆ ಬಾಧಿತ ಮಹಿಳೆ ಕೃತ್ಯಕ್ಕೆ ಒಸಗಿದ ವ್ಯಕ್ತಿ ವಿರುದ್ಧ ನೀಡಿದ ದೂರಿನ ವಿಚಾರಣೆಯನ್ನು ಮಧ್ಯಂತರ ಪರಿಹಾರ ಅಂದರೆ ಈಗ ದೂರು ನೀಡಿದ್ಲು ಆದರೆ ಕೆಲವೊಂದು ಪರಿಹಾರಗಳು ಬೇಕಾಗಿರ್ತದೆ ಅವಳಿಗೆ, ಆ ಮಧ್ಯಂತರ ಪರಿಹಾರಗಳನ್ನು ಕೂಡ ನೀಡಲಿಕ್ಕೆ ಈ ನ್ಯಾಯಾಲಯಗಳಿಗೆ ಅವಕಾಶ ಇರುತ್ತದೆ. ಹಾಗೆ ತನ್ನ ದೂರಿನ ವಿಚಾರಣೆಯನ್ನ ಬಹಿರಂಗವಾಗಿ ನ್ಯಾಯಾಲಯದಲ್ಲಿ ಮಾಡದೆ ಅದನ್ನ ಗೌಪ್ಯವಾಗಿ ಮಾಡುವಂತ ಒಂದು ಹಕ್ಕನ್ನು ಕೂಡ ಅವಳು ಪಡೆದಿರುತ್ತಾಳೆ. ಅಂದ್ರೆ ಇನ್ ಕ್ಯಾಮರಾ ಪ್ರೊಸೀಡಿಂಗ್ ಅಂತ ಅಂತೀವಿ. ಅವಳಿಗೆ ಯಾವುದೇ ರೀತಿಯಾದಂತರ ಕುಟುಂಬದಲ್ಲಿ ವಿಚಿತ್ರವಾದಂತಹ ಹಿಂಸೆಗಳಾಗಿರ್ತವೆ, ಆದರೆ ಆ ಹಿಂಸೆಗಳನ್ನ ಜನರಿಗೆಲ್ಲ ಓಪನ್ ಕೋರ್ಟ್ನಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗುವಂತ ರೀತಿಯೊಳಗ ಮಾಡದೇನೆ ಬಹಿರಂಗಪಡಿಸದೇನೆ ಅಂದ್ರೆ ಈ ಗೌಪ್ಯವಾಗಿ ಈ ವಿಚಾರಣೆಯನ್ನ ಮಾಡಲಿಕ್ಕೆ ಆ ರೀತಿಯಾದಂತಹ ಹಕ್ಕನ್ನು ಸಹಿತ ಅವಳು ಪಡೆದುಕೊಂಡಿರ್ತಾಳೆ. ಹಾಗೆ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಂಡಂತಹ ವಾಸದ ಮನೆಯಲ್ಲಿ, ಅಂದರೆ ತಾನು ವಾಸವಾಗಿರುವಂತಹ ಮನೆಯಲ್ಲಿ ಅವಳಿಗೆ ಏನಾದರೂ ಈ ರೀತಿಯಾದಂತಹ ಹಿಂಸೆಗಳಾಗಿದ್ದರೆ ಅದಕ್ಕೆ ವಾಸದ ಮನೆ ಅಂತ ಹೇಳಿ ಕರೀತಾರೆ. ಅಲ್ಲಿ ಆಗಿರುವಂತಹ ಅಪರಾಧಗಳು ಕೂಡ ಅವಳು ಎಲ್ಲಿರ್ತಾಳೋ, ಅಂದರೆ ಮಹಿಳೆಯರಿಗೆ ವಿಶೇಷವಾದಂಥ ಒಂದು ಕಾನೂನು ಇದೆ. ಅದು ಏನಪ್ಪ ಅಂತಂದರೆ ಮಹಿಳೆಯ ವಿರುದ್ಧ ಯಾವುದೇ ಹಿಂಸೆ ಅಪರಾಧ ಆಗಿದ್ದರೂ ಕೂಡ ಅವಳು ತನ್ನ ಗಂಡನ ಮನೆಯನ್ನು ಬಿಟ್ಟು ತನ್ನ ತಂದೆ ತಾಯಿ ಮನೆಗೆ ಬಂದಿದ್ದರೂ ಕೂಡ ಅಲ್ಲಿಂದನೂ ಕೂಡ ಕಂಪ್ಲೇಂಟ್ ಎಫ್ ಐ ಆರ್ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ವಿಚಾರ. ಅದಕ್ಕೆ ಮಹಿಳೆಗೆ ವಾಸದ ಮನೆಯಲ್ಲಿ ಇರುವಂತಹ ಸಂದರ್ಭ ಒಳಗೆ ಹಿಂಸೆ ಆಗಿದೆ, ಅವಾಗ ಅಲ್ಲಿನೇ ನಾವು ಕಂಪ್ಲೇಂಟ್ ಮಾಡಬೇಕಾಗಿತ್ತು ಅನ್ನುವಂಥದ್ದು ಏನಿಲ್ಲ. ಅದಕ್ಕೆ ಅವಳು ಎಲ್ಲಿರ್ತಾಳೋ ಅಲ್ಲಿಂದನೂ ಕಂಪ್ಲೇಂಟ್ ಮಾಡುವುದು, ಅದಕ್ಕೆ ಜೀರೋ ಎಫ್ ಐ ಆರ್ ಅಂತ ಕರೀತಾರೆ. ಆ ರೀತಿಯಾದಂಥ ಅವಕಾಶ ಸಹಿತ ಈ ಮಹಿಳೆಗೆ ನೀಡಲಾಗಿದೆ. ಕೌಟುಂಬಿಕ ಹಿಂಸೆಯ ಕಾರಣದಿಂದಾಗಿ ತಾನು ಆರ್ಥಿಕ ಹಾನಿಗೊಳಗಾದಂತಹ ಸಂದರ್ಭ ಒಳಗೆ ಅವಳು ಆರ್ಥಿಕವಾಗಿ ಹಣಕಾಸಿನ ತೊಂದರೆ ಬಂದಾಗ ಹಣಕಾಸಿನ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಹಕ್ಕನ್ನು ಕೂಡ ಅವಳು ಪಡೆದುಕೊಂಡಿರ್ತಾಳೆ. ಹಾಗೆ ಮ್ಯಾಜಿಸ್ಟ್ರೇಟ್ ಅವರ ಆದೇಶದ ವಿರುದ್ಧ ಸೆಷನ್ಸ್ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುವ ಹಕ್ಕನ್ನು ಕೂಡ ಅವಳು ಹೊಂದಿರ್ತಾಳೆ ಅನ್ನುವಂತಹ ವಿಚಾರ ಈ ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿದೆ. ಅದಕ್ಕೆ ಸಂರಕ್ಷಣೆ ಅಂತ ಬಂದಾಗ ಅವಳಿಗೆ ಸಂರಕ್ಷಣೆ ಕೊಡಬೇಕಾಗಿರುವುದು ಯಾರು ಅವರಿಗೆ ಸಂರಕ್ಷಣೆ ಕೊಡಬೇಕು ಈ ಕಾಯ್ದೆ ಅಡಿಯಲ್ಲಿ ಅಂತಂದ್ರೆ ಸಂರಕ್ಷಣಾಧಿಕಾರಿಗಳಂತ ಇರ್ತಾರೆ. ಆ ಸಂರಕ್ಷಣಾಧಿಕಾರಿಗಳಿಂದ ಒಂದು ವರದಿಯನ್ನು ಪಡೆದುಕೊಂಡು ಆ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವುದರ ಮೂಲಕ ಅಥವಾ ಆ ವರದಿಯನ್ನು ಪೊಲೀಸ್ ಅಧಿಕಾರಿಗಳಿಗೆ ಸಲ್ಲಿಸುವುದರ ಮೂಲಕ ಈ ರೀತಿಯಾದಂತಹ ಹಕ್ಕುಗಳನ್ನು ಸಹಿತ ಅವಳು ಪಡೆದುಕೊಂಡಿರ್ತಾಳೆ ಈ ಕಾಯ್ದೆ ಅಡಿಯಲ್ಲಿ. ಇನ್ನು ಸಂರಕ್ಷಣಾಧಿಕಾರಿಗಳು ತನ್ನ ಕರ್ತವ್ಯವನ್ನು ಲೋಪ ಮಾಡಿದರೆ ಅವರಿಗೆ ಸಹಿತ ಈ ಕಾಯ್ದೆಯಲ್ಲಿ ಶಿಕ್ಷೆಯ ಪ್ರಮಾಣವನ್ನು ವಿಧಿಸಲಾಗಿದೆ. ಅದಕ್ಕೆ ಒಟ್ಟಾರೆ ಹೇಳಬೇಕಂತಂದ್ರೆ ಈ ಮಹಿಳೆ ಮನೆಯಲ್ಲಿರುವಂತ ಮಹಿಳೆಗೆ ಒಂದು ರೀತಿಯಾದಂತಹ ರಕ್ಷಣೆ ಸಂರಕ್ಷಣೆ ಒದಗಿಸುವ ದೃಷ್ಟಿಯಿಂದ, ಅಂದ್ರೆ ಯಾವ ರೀತಿಯ ರಕ್ಷಣೆ ಅಂತಂದ್ರೆ ಹಿಂಸೆ ವಿರುದ್ಧ ಮಹಿಳೆಯರಿಗೆ ರಕ್ಷಣೆ ಸಂರಕ್ಷಣೆ ಒದಗಿಸುವ ಒಂದು ಘನ ಉದ್ದೇಶದಿಂದ ಈ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆ ಅಧಿನಿಯಮವನ್ನು 2005 ಜಾರಿಗೆ ತರಲಾಯಿತು.
0: ಸರಿ, ಎಷ್ಟೋ ಸಲ ಮನೆಯಲ್ಲಿ ಕೌಟುಂಬಿಕ ದೌರ್ಜನ್ಯ ನಡೀತಾ ಇದ್ರು ಸಹ ಯಾವ ರೀತಿ ನಾನು ಹೋರಾಡಬೇಕು ಅಂತ ಗೊತ್ತಾಗದೆ ಒಂದು ಕೊರಗ್ತಾ ಇರುವಂತಹ ಮಹಿಳೆಗೆ ಇದು ಒಂದು 2005 ಈ ಒಂದು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಒಂದು ವರದಾನ ಅಂತಾನೆ ಹೇಳ. ಮತ್ತೆ ಇವಾಗ ಸರ್, ಈಗ 2005 ಈ ಒಂದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ತಡೆ ಕಾಯ್ದೆ ಬರೋದಕ್ಕಿಂತ ಮುಂಚೆ ಅವಳಿಗಾಗಿ ಅಂತಹ ಕೆಲವೊಂದಷ್ಟು ಕಾಯ್ದೆಗಳಿದ್ರೂ ಸಹ ಈ ಒಂದು ಕಾಯ್ದೆ ಬರೋದಕ್ಕೆ ಕಾರಣಗಳೇನು ಸರ್?
1: ಮಹಿಳೆ ಅಂತಂದ್ಮೇಲೆ ಭಾರತೀಯರಲ್ಲಿ ಮಹಿಳೆಯರಿಗೆ ಬಹಳ ವಿಶಿಷ್ಟ ಸ್ಥಾನ ನೀಡಲಾಗಿದೆ. ಆದರೂ ಕೂಡ ಪುರುಷ ಪ್ರಧಾನ ಒಂದು ಸಮಾಜದಲ್ಲಿ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಗೌರವವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾಯ್ದೆಯನ್ನು ತರಲಾಯಿತು. ಯಾಕಂತಂದ್ರೆ ಮಹಿಳೆಯರಿಗೆ ಮನೆಯಿಂದ ರಕ್ಷಣೆ ಇಲ್ಲ. ಮೊದಲು ಮನೆಯಂತರನೇ ರಕ್ಷಣೆ ನೀಡಿದರೆ ಮಾತ್ರ ಹೊರಗಡೆ ರಕ್ಷಣೆ ನೀಡಲಿಕ್ಕೆ ಸಾಧ್ಯವಿದೆ. ಅಥವಾ ಮನೆಯಿಂದ ಅಂದ್ರೆ ಒಂದು ಮನೆಯ ಮೊದಲ ಪಾಠಶಾಲೆ ಅಂತ ನಾವು ಅಂತೀವಿ. ಅದಕ್ಕೆ ಮೊದಲು ನಾವು ಇಲ್ಲಿಂದನೇ ನಾವು ಒಂದು ಮಹಿಳೆಯರಿಗೆ ರಕ್ಷಣೆ ಕೊಟ್ಟಿದ್ದಾದರೆ ಹೊರಗೆ ಅಂದ್ರೆ ಈ ಮನೆಯನ್ನು ಬಿಟ್ಟು ಹೊರಗಡೆ ಇರುವಂತಹ ಏನು ಸಮಾಜ ಇದೆ ಆ ಸಮಾಜದಲ್ಲೂ ಕೂಡ ರಕ್ಷಣೆ ಕೊಡ್ಲಿಕ್ಕೆ ಅವಕಾಶ ಇದೆ ಅನ್ನುವಂತ ಒಂದು ಉದ್ದೇಶದಿಂದ ಈ ಕಾಯ್ದೆಯನ್ನು ತರಲಾಯಿತು.
0: ಅಂದ್ರೆ ಸರ್, ಇದು ಈ ಒಂದು ಕಾಯ್ದೆ ಫಿಸಿಕಲ್ ಆಗಿ ಏನಾದ್ರು ಒಂದು ವೈಲೆನ್ಸ್ ನಡೆದ್ರು ಅದ್ರ ಜೊತೆಗೆ ಏನಾದ್ರು ಇವಾಗ ಎಮೋಷನಲ್ ಆಗಿ ವೈಲೆನ್ಸ್ ನಡೆದ್ರು, ಅಂದ್ರೆ ಇವಾಗ ಮಾನಸಿಕವಾಗಿ ಅವಳಿಗೆ ತೊಂದರೆ ಕೊಟ್ಟರು ಸಹ ಈ ಒಂದು ಕಾಯ್ದೆ ಅಡ್ವಾನ್ಸ್ ಆಗಿ ಅವಳಿಗೆ ಒಂದು ಪರಿಹಾರವನ್ನ ನೀಡುತ್ತೆ ಅಂತ ತಾವ್ ಹೇಳ್ತಾ ಇದ್ದೀರಿ?
1: ಹೌದು, ಅದು ದೈಹಿಕವಾಗಿ ಇರ್ಬೋದು ಅಥವಾ ಮಾನಸಿಕವಾಗಿ ಇರ್ಬೋದು, ಏನೇ ಅವಳಿಗೆ ಹಿಂಸೆ ಆಗಿದ್ರೆ ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅವಳಿಗೆ ಅವಕಾಶ ಇದೆ.
0: ಸರ್, ಈಗ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆನೇ ಕೊಡ್ಬೇಕಾ ಅಥವಾ ಅವಳ ಪರವಾಗಿ ಯಾರಾದ್ರೂ ಕೊಡ್ಬೋದಾ ಅಂತ?
1: ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಎಷ್ಟೋ ಸಂದರ್ಭ ಒಳಗ ಅವಳು ವೈದ್ಯಕೀಯ ಒಂದು ಸೌಲಭ್ಯ ಬೇಕಾಗಿರ್ತದೆ. ಅದಕ್ಕೆ ಎಷ್ಟೋ ಸಂದರ್ಭ ಒಳಗ ಅವಳನ್ನು ಈ ಏನು ಸಂರಕ್ಷಣಾಧಿಕಾರಿಗಳು ಇರ್ತಾರೆ ಅಥವಾ ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ಅವಳನ್ನ ವೈದ್ಯಕೀಯ ಸೌಲಭ್ಯಕ್ಕಾಗಿ ಅವಳನ್ನ ಈ ಹಾಸ್ಪಿಟಲ್ನಲ್ಲಿ ಸೇರಿಸಿದ್ದೇ ಆದರೆ ಅವಳ ಪರವಾಗಿ ಆ ಮನೆಯ ಅಕ್ಕಪಕ್ಕದವರು ಕೊಡಬಹುದು ಅಥವಾ ಅವಳ ಪರವಾಗಿ ಅವಳಿಗೆ ಸಂಬಂಧಪಟ್ಟಂತ ಅನ್ನ ಅಥವಾ ಅಕ್ಕ ಅಥವಾ ಮಕ್ಕಳು ಅಥವಾ ಇನ್ನಾರು ಅವಳ ಪರವಾಗಿ ಒಂದು ದೂರನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಅನ್ನುವಂತ ಮಾತನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.
0: ಸರ್, ಈಗ ಹೇಳಿದ್ರಿ ಅವಳಿಗೆ ಕಾನೂನಿನ ಪ್ರಕಾರ ರಕ್ಷಣೆಯನ್ನು ಕೊಡ್ತಾರೆ, ಹಾಗೇನೆ ಆರ್ಥಿಕವಾಗಿಯೂ ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಿ. ಆದ್ರೆ ಇವಾಗ ಕುಟುಂಬದಲ್ಲಿ ಈ ದೌರ್ಜನ್ಯ ಮಾಡ್ತಾರಲ್ವಾ, ಅವ್ರಿಗೂ ಕೂಡ ಕೆಲವೊಂದು ಸತಿ ಕಾನೂನು ಏನಾದ್ರೂ ವಾರ್ನಿಂಗ್ ಕೊಡ್ತಾ ಇರುತ್ತ, ಈ ರೀತಿ ಮಾಡಬಾರದು, ಈ ರೀತಿ ಹೊಡಿಬಾರದು ಅಂತ ಹೇಳಿ ಏನಾದ್ರೂ ವಾರ್ನಿಂಗ್ ಕೊಡ್ತಾ ಇರುತ್ತಾ?
1: ಅಂದ್ರೆ ವಾರ್ನಿಂಗ್ ಅಂತಂದ್ರೆ ಹೆಂಗಿದೆ ಅಂದ್ರೆ, ಕಾನೂನಲ್ಲಿ ಅದು ಮೊದಲೇ ಸಲ ಅಪರಾಧವಾಗಿದೇನೋ ಅಥವಾ ಎರಡನೇ ಸಲ ಅಪರಾಧವಾಗಿದೇನೋ ಅದನ್ನು ನೋಡ್ಬೇಕಾಗ್ತದೆ. ಮೊದಲೇ ಸಲ ಅಪರಾಧವಾಗಿದ್ರೆ ವಾರ್ನಿಂಗ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಶಿಕ್ಷೆ ಪ್ರಮಾಣ ಘೋಷಣೆ ಮಾಡಲಾಗಿದೆ ಕಾನೂನಿನಡಿಯಲ್ಲಿ. ಹಾಗೆ ಎರಡನೇ ಸಲ ಅಪರಾಧ ಆದರೂ ಕೂಡ ಇದೇ ರೀತಿ ಆದಂತ ಒಂದು ಪ್ರಮಾಣದ ಶಿಕ್ಷೆಯನ್ನು ಘೋಷಿಸಲಾಗಿದೆ, ಅದರ ಜೊತೆಗೆ ದಂಡನೂ ಕೂಡ ಹೇಳಲಾಗಿದೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಹಿಂಸೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಮತ್ತು ಸಾಹಿತಿಗಳಾದಂತಹ ರವೀಂದ್ರ ತೊಟಿಗೇರವರು. ಸರ್, ಇವಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೋರ್ಟು ಒಂದು ಆದೇಶವನ್ನ ಕೂಡ ಕೊಟ್ಟಿರುತ್ತೆ, ಆ ಆದೇಶದ ವಿರುದ್ಧ ಏನಾದ್ರೂ ಕುಟುಂಬದವರು ನಡ್ಕೊಂಡ್ರೆ ಅವರಿಗೆ ಯಾವ ರೀತಿ ಕಾನೂನಿನ ಕ್ರಮ ಕೈಗೊಳ್ಳಾಗುತ್ತೆ ಅಂತ?
1: ಅಂದ್ರೆ ಈಗಾಗಲೇ ಆದೇಶವನ್ನು ನೀಡಲಾಗಿದೆ, ಅದು ಮಧ್ಯಂತರ ಆದೇಶ ಇರಬಹುದು ಅಥವಾ ಫೈನಲ್ ಜಜ್ಮೆಂಟ್ ಇರಬಹುದು, ಅಂದ್ರೆ ಅಂತಿಮ ಆದೇಶ ಇರಬಹುದು. ಆ ಆದೇಶದ ವಿರುದ್ಧ ಏನಾದರೂ ನಡೆದುಕೊಂಡ್ರೆ, ಅಂದ್ರೆ ವಿರುದ್ಧ ಇರುವಂತ ವ್ಯಕ್ತಿ, ಅದು ಗಂಡ ಇರಬಹುದು ಅಥವಾ ಗಂಡನ ಮನೆಯವರು ಇರಬಹುದು ಅಥವಾ ಅಂದ್ರೆ ಅವನ ತಂದೆ ತಾಯಿ ಇರಬಹುದು, ಅವ್ರು ಯಾರೇ ಆಗಿದ್ರೂ ಕೂಡ ಈ ಕಾನೂನಿನ ಅಡಿಯೊಳಗೆ ಒಂದ್ ಸಲ ಆದೇಶ ಆದರೆ, ಆದೇಶವನ್ನ ಉಲ್ಲಂಘಿಸಿದರೆ ಅದಕ್ಕೆ ಶಿಕ್ಷೆ ಪ್ರಮಾಣ ಇದೆ ಮತ್ತು ಅದಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರಿತೀವಿ ನಾವು. ಕಾನೂನನ್ನ ಮುರಿದರೆ ಅದಕ್ಕೆ ಬೇರೆ ರೀತಿಯಾದಂತ ಒಂದು ಶಿಕ್ಷೆ ಪ್ರಮಾಣ ಇದೆ.
0: ಸರ್, ಈಗ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಕೆಲವಷ್ಟು ಮಹಿಳೆಯರ ಮನಸ್ಥಿತಿ ಸರಿ ಇರೋದಿಲ್ಲ, ಅಂತಹ ಸಂದರ್ಭದಲ್ಲಿ ಸುಳ್ಳು ಆರೋಪ ಅಂದ್ರೆ ಕಾನೂನು ನನ್ನ ಪರವಾಗಿದೆ ಅಂತ ಹೇಳಿ, ಅದು ಒಂದು ನನಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಈ ರೀತಿ ದೂರನ್ನ ಕೊಟ್ಟಾಗ ಏಕಾಏಕಿಯಾಗಿ ಆ ಮಹಿಳೆ ಕೊಟ್ಟಂತಹ ದೂರಿಗೆ ಅನುಗುಣವಾಗಿ ಆಕ್ಷನ್ ತಗೊಳಕಾಗುತ್ತಾ ಅಥವಾ ಬೇರೆ ಯಾವ ರೀತಿ ಅಂತ? ಸರ್,
1: ಈಗ ಹಿಂಸೆಗೆ ಒಳಗಾಗಿರುವಂತ ಮಹಿಳೆ ಒಂದು ವೇಳೆ ದೂರನ್ನ ಕೊಟ್ಟಿದ್ದರೆ ಆ ದೂರಿನ ಅನ್ವಯ ಮೊದಲು ಅದು ಆ ದೂರು ಸರಿಯಾಗಿ ಇದೆಯೋ ಇಲ್ಲವೋ, ಅಂದ್ರೆ ಕ್ರಮಬದ್ಧವಾಗಿ ಇದೆಯೋ ಇಲ್ಲವೋ ಅದರ ಬಗ್ಗೆ ಅದನ್ನ ಪರಿಶೀಲನೆ ಮಾಡಲಿಕ್ಕೆ ಸಂರಕ್ಷಣಾಧಿಕಾರಿಗಳು ಇರ್ತಾರೆ. ಆ ಸಂರಕ್ಷಣಾಧಿಕಾರಿಗಳು ಆ ದೂರಿನ ಬಗ್ಗೆ ಅದರ ಸತ್ಯಾಸತ್ಯತೆಗಳ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ನಂತರದಲ್ಲಿಯೇ ಆ ದೂರನ್ನು ಅಡ್ಮಿಟ್ ಮಾಡಿಕೊಳ್ಳಿಕ್ಕೆ ಅಂದ್ರೆ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ. ಅದಕ್ಕೆ ಸಂರಕ್ಷಣಾಧಿಕಾರಿಗಳು ಏನಿರ್ತಾರೆ ಅಥವಾ ಅದರ ನಂತರ ಇನ್ವೆಸ್ಟಿಗೇಷನ್ ಪೊಲೀಸ್ ಅಧಿಕಾರಿಗೆ ಹೋದರೆ ಅವರು ಕೂಡ ಅದು ದೂರು ಕೊಟ್ಟಿರುವುದು ಅದು ಸತ್ಯಾಸತ್ಯತೆಯನ್ನ ಅರಿತುಕೊಂಡ ನಂತರವೇ ಆ ದೂರಿನ ಕ್ರೆಡಿಬಿಲಿಟಿ ಅಂತ ಏನು ಕರಿತೀವಿ, ಆ ಕ್ರೆಡಿಬಿಲಿಟಿ ಬಗ್ಗೆ ಕೋರ್ಟ್ನಲ್ಲಿ ಅಂದ್ರೆ ನ್ಯಾಯಾಲಯದಲ್ಲಿ ಚರ್ಚೆಗೆ ಬರ್ತದೆ. ಅದಕ್ಕೆ ಸಂರಕ್ಷಣಾಧಿಕಾರಿಗಳು ಏನು ವರದಿ ನೀಡ್ತಾ ಇರ್ತಾರೆ, ಆ ವರದಿ ನೀಡುವುದಕ್ಕಿಂತ ಮುಂಚೆ ಆ ದೂರನ ಪ್ರಕಾರ ಆ ದೂರು ಸರಿಯಾಗಿ ಇದೆಯೋ ಇಲ್ಲೋ, ಕ್ರಮಬದ್ಧವಾಗಿ ಇದೆಯೋ ಇಲ್ಲೋ, ಅದು ಕಾನೂನುಬದ್ಧವಾಗಿ ಇದೆಯೋ ಇಲ್ಲೋ, ಅದು ಕಾನೂನು ಚೌಕಟ್ಟಿನಲ್ಲಿ ಕೊಂಡಿರ್ತದೋ ಇಲ್ಲೋ ಅನ್ನುವಂತ ಎಲ್ಲ ಅದರ ಬಗ್ಗೆನೂ ಕೂಡ ಓರೆ ಕೋರೆಗಳನ್ನು ನೋಡಿ ಆಮೇಲೆ ಆ ವರದಿಯನ್ನ ನೀಡಬೇಕಾಗ್ತದೆ.
0: ಸರಿಗ ಏನಾಗುತ್ತೆ ಅಂದ್ರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈಗ ಪ್ರಾಥಮಿಕವಾಗಿ ದೂರನ್ನ ಕೊಡಬೇಕು ಅಂದ್ರೆ ಹತ್ತಿರದಲ್ಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಇರೋದಿಲ್ಲ, ಹಾಗೇನೆ ಒಂದು ಹಳ್ಳಿ ಆಗಿರುತ್ತೆ, ಆ ಸಂದರ್ಭದಲ್ಲಿ ಯಾರಿಗೆ ದೂರನ್ನ ಕೊಡಬೇಕು?
1: ಈಗಾಗಲೇ ನಾನು ಹೇಳಿದೆ, ಮಹಿಳೆಯರಿಗೆ ಒಂದು ವಿಶೇಷವಾದಂತಹ ಕಾನೂನು ಇದೆ, ಅದು ಹಿಂಸೆಗೆ ಒಳಗಾಗಿರುವಂತಹ ಮಹಿಳೆ ಇರಬಹುದು ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಮಹಿಳೆ ಇರಬಹುದು, ಅವಳು ಎಲ್ಲಿರ್ತಾಳೋ ಅಲ್ಲಿಂದನೇ ದೂರು ಕೊಡಬಹುದು. ಅಂದ್ರೆ ಈಗ ಒಂದು ದೂರನ್ನು ಕೊಡಬೇಕಾದ್ರೆ ಒಂದು 100-100 ಡಯಲ್ ಮಾಡಿಬಿಟ್ರೆ ನೀವೆಲ್ಲಿ ಇರ್ತಿರೋ ಅಲ್ಲಿಂದನೇ ದೂರು ದಾಖಲು ಮಾಡಬಹುದು ಪೊಲೀಸ್ ಸ್ಟೇಷನ್ನಲ್ಲಿ.
0: ಸರ್, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಒಂದು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಅಂತವ್ರಿಗೂ ಕೂಡ ಈ ಒಂದು 2005 ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ ಅವ್ರಿಗೂ ಕೂಡ ಅನ್ವಯ ಆಗುತ್ತಾ ಹೇಗೆ ಅಂತ? ಅಲ್ಲೇನಾದ್ರೂ ಈಗ ದೌರ್ಜನ್ಯ ನಡೆದ್ರೆ, ಅಲ್ಲೇನಾದ್ರೂ ವೈಲೆನ್ಸ್ ಏನಾದ್ರೂ ಆದ್ರೆ ಅಂತಹ ಸಂದರ್ಭದಲ್ಲಿ ಈ ಒಂದು ಆಕ್ಟ್ ಅಲ್ಲಿ ಕೆಲಸ ಮಾಡುತ್ತಾ ಅಂತ?
1: ಈ ಕಾನೂನಿನ ಅಡಿಯೊಳಗ ಈಗಾಗಲೇ ಹೇಳಿದ ಹಾಗೆ ಹಿಂಸೆಯಿಂದ ಮಹಿಳೆ ರಕ್ಷಣೆ ಅನ್ನುವಂತ ಶಬ್ದವನ್ನ ಬಳಸಲಾಗಿದೆ. ಅಂದ್ರೆ ಮಹಿಳೆ ಅಂತ ಬಳಸಲಾಗಿದೆ, ಮಹಿಳೆ ಅಂತಂದ ಮೇಲೆ ಆ ಮಹಿಳೆ ಹೆಂಡತಿನೇ ಅಂತ ಹೇಳಿಲ್ಲ ಅವರು. ಆ ಮಹಿಳೆ ಅಂದ್ರೆ ಕಟ್ಕೊಂಡವಳು ಇರ್ಬೋದು ಅಥವಾ ಇಟ್ಕೊಂಡವಳು ಇರ್ಬೋದು ಅನ್ನೋಂತ ಅಂದ್ರೆ ಒಂದು ಗಾದೆ ಮಾತೊಳಗೆ ಹೇಳ್ತೀವಿ. ಅದಕ್ಕೆ ಲಿವ್ ಇನ್ ರಿಲೇಷನ್ ಅಂತಂದ್ರೆ ಅದು ಕಟ್ಕೊಂಡವಳು ಆಗಿರಕ್ಕೆ ಸಾಧ್ಯ ಇಲ್ಲ, ಇಟ್ಕೊಂಡವಳು ಆಗಿರಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವಳಿಗೂ ಕೂಡ ಈ ಕೌಟುಂಬಿಕ ಈ ಏನು ಹಿಂಸೆಯಿಂದ ಮಹಿಳೆ ರಕ್ಷಣೆ ಅಧಿನಿಯಮ ಅಡಿಯೊಳಗೆ ಅವಳಿಗೂ ಕೂಡ ಕಾನೂನಿನ ಅಡಿಯೊಳಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶವಿದೆ.
0: ಸರ್, ಇವಾಗ ಈ ಒಂದು ಕಾಯ್ದೆ ಮಹಿಳೆಗೆ ವರದಾನ ಅಂತ ಹೇಳ್ತಾ ಇದ್ದೀವಿ, ಹಾಗಿದ್ರೆ ಈ ಒಂದು ಕಾಯ್ದೆಯ ಅಧಿನಿಯಮದಲ್ಲಿ ಬರುವಂತಹ ವ್ಯಾಖ್ಯಾನಗಳು ಯಾವ್ಯಾವು? ಸರ್,
1: ಮೊದಲನೇದಾಗಿ ಹೇಳಬೇಕಂತಂದ್ರೆ ಬಾಧಿತ ವ್ಯಕ್ತಿ ಅಂದ್ರೆ ಯಾರು? ಈ ಕೌಟುಂಬಿಕ ಸಂಬಂಧ ಹೊಂದಿರುವಂತಹ ಅಥವಾ ಎದುರುಗಾರ ನಿಂತರ ಏನಾದರೂ ಹಿಂಸೆಯನ್ನ ಅವನಿಂದ ಪಡೆದುಕೊಂಡಿದ್ದೇ ಆದರೆ ಅಥವಾ ಅವರಿಂದ ಒಳಗಾಗಿದ್ದರೆ ಆ ಅಪಾದಿತ ಮಹಿಳೆ ಏನಿದ್ದಾಳೆ ಆಕೆನೇ ಬಾಧಿತ ವ್ಯಕ್ತಿ ಅಂತ ಹೇಳಿ ಈ ವ್ಯಾಖ್ಯಾನ ಹೇಳುತ್ತದೆ. ಅಂದ್ರೆ ಈ ಅಧಿನಿಯಮದೊಳಗ ಯಾರ ವಿರುದ್ಧ ಏನು ದೌರ್ಜನ್ಯ ಆಗಿರ್ತದನೋ ಅವಳನ್ನೇ ಬಾಧಿತ ವ್ಯಕ್ತಿ ಅಪಾದಿತ ಮಹಿಳೆ ಅಂತ ಹೇಳಿ ನಾವು ಮೊದಲೇದಾಗಿ ಹೇಳ್ತೇವೆ. ನಂತರ ಮಗು ಅಂತ ಬರ್ತದೆ. ಮಗು ಅಂತ ಬಂದಾಗ ಎಷ್ಟೋ ಸಂದರ್ಭಗಳಗ ಮಕ್ಕಳನ್ನು ದತ್ತು ಪಡೆದುಕೊಂಡಿರ್ತಾರೆ ಅಥವಾ ಮಲಮಕ್ಕಳು ಇರ್ತಾರೆ, ಹಾಗೆ ಸಾಕು ಮಕ್ಕಳು ಇರ್ತಾರೆ. ಅವರೆಲ್ಲರೂ ಕೂಡ 18 ವರ್ಷಗಿಂತ ಕಡಿಮೆ ಇರುವಂತಹ ವಯಸ್ಸಿನ ಮಕ್ಕಳಿಗೆ ನಾವು ಮಗು ಅಂತ ಹೇಳಿ ವ್ಯಾಖ್ಯಾನಿಸ್ತೇವೆ ಈ ಅಧಿನಿಯಮದ ಅಡಿಯೊಳಗೆ. ಹಾಗೆ ಕೌಟುಂಬಿಕ ಘಟನಾ ವರದಿ ಅಂತ ಹೇಳಿ ಬರ್ತದೆ, ಡೊಮೆಸ್ಟಿಕ್ ಇನ್ಸಿಡೆಂಟ್ ರಿಪೋರ್ಟ್. ಈಗಾಗಲೇ ಹೇಳಿದೆ ತಮಗೆ ನಾನು, ಈಗ ಈ ರಿಪೋರ್ಟ್ ಅನ್ನು ಕೊಡಬೇಕಾದ್ರೆ ಸಂರಕ್ಷಣಾಧಿಕಾರಿಗಳು ಕೊಡಬೇಕು. ಒಂದು ಸಲ ದೂರು ಬಂದ ನಂತರ ಆ ದೂರಿನ ಅನ್ವಯ ಈ ಘಟನಾ ವರದಿಯನ್ನು ನೀಡಬೇಕಾಗ್ತದೆ. ಆ ಬಾಧಿತ ವ್ಯಕ್ತಿಯಿಂದ ಕೌಟುಂಬಿಕ ಹಿಂಸೆಯ ಸಂಬಂಧ ಸ್ವೀಕರಿಸಲಾದಂತಹ ದೂರಿನ ಸಂಬಂಧಿಸವಾಗಿ ಒಂದು ನಮೂನೆಯೊಳಗೆ ಈ ವರದಿಯನ್ನು ನೀಡಬೇಕಾಗ್ತದೆ. ಅವರಲ್ಲಿ ಒಂದು ಫಿಕ್ಸ್ಡ್ ಫಾರ್ಮ್ಯಾಟ್ ಏನಿರ್ತದೆ ಆ ಫಾರ್ಮ್ಯಾಟ್ನಲ್ಲೇ ಆ ವರದಿಯನ್ನು ನೀಡಬೇಕಾಗುತ್ತದೆ ಅಂತ ಅನ್ನುವಂಥ ವಿಷಯ. ಹಾಗೆ ಕೌಟುಂಬಿಕ ಸಂಬಂಧ ಅಂತಂದರೆ ಏನು? ಈ ಕೌಟುಂಬಿಕ ಸಂಬಂಧ ಅಂತಂದ್ಮೇಲೆ ನಾವು ಸಹಭಾಗಿತ್ವದಲ್ಲಿ ನಾವು ಬಾಳ್ತಾ ಇರ್ತೇವೆ. ಅಂದರೆ ಒಂದು ಮನೆಯೊಳಗೆ ಎಲ್ಲರೂ ಕೂಡ ನಾವು ಬಾಳ್ವೆಯನ್ನು ಮಾಡ್ತಾ ಇರ್ತೇವೆ. ಆ ಬಾಳ್ವೆ ಮಾಡುವಂಥ ಮನೆಯೊಳಗೆ ಈ ಕೃತ್ಯ ನಡೆದಿದ್ದೇ ಆದರೆ, ಅಂದರೆ ಈ ಅಹಿತಕರ ಘಟನೆ ನಡೆದಿದ್ದೇ ಆದರೆ ಆ ಘಟನೆ ನಡೆದಂಥ ಸಂಬಂಧ ಕೌಟುಂಬಿಕ ಸಂಬಂಧ ಅಂತ ಹೇಳಿ ಕರಿತೀವಿ. ಆ ಸಂಬಂಧದೊಳಗಾಗಿರುವಂಥ ಕೌಟುಂಬಿಕ ಸಂಬಂಧ. ಹಾಗೆ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಅಂದ್ರೆ ದಂಡಾಧಿಕಾರಿಗಳಂತೇಳಿ ಯಾರಿಗೆ ಕರಿತೀವಿ ಈ ಅಧಿನಿಯಮ ಅಡಿಯೊಳಗೆ ಅಂತಂದ್ರೆ, ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳಿಗೆ ಮತ್ತು ಮೆಟ್ರೋಪಾಲಿಟಿನ್ ಸಿಟಿ ಒಳಗೆ ಇರುವಂತಹ ಸಂದರ್ಭಗಳಿಗೆ ಮಹಾನಗರ ದಂಡಾಧಿಕಾರಿಯ ಅಧಿಕಾರ ವ್ಯಾಪ್ತಿಯೊಳಗೆ ಬರುವಂತಹ ಸ್ಥಳಗಳು. ಅಂದ್ರೆ ಈ ಏನು ಈ ಅಪರಾಧಗಳು ನಡೆದಿರ್ತವೆ, ಹಿಂಸೆಗಳು ನಡೆದಿರ್ತವೆ, ಇವು ಬಾಧಿತ ವ್ಯಕ್ತಿ ತಾತ್ಕಾಲಿಕವಾಗಿ ಇರಬಹುದು ಅಥವಾ ಖಾಯಂವಾಗಿ ಇರುವಂತ ವಾಸಿಸುವಂತ ಸ್ಥಳ ಆಗಿರ್ಬೋದು ಅಥವಾ ಈ ಎದುರುಗಾರ ಅಂದ್ರೆ ಪ್ರತ್ಯರ್ಜಿದಾರ ವಿರುದ್ಧ ಇರುವಂತ ಒಂದು ಗಂಡ ಇರ್ಬೋದು ಅಥವಾ ಗಂಡನ ಮನೆಯವರಿರ್ಬೋದು, ಅವರು ವಾಸಿಸಿರುವಂತಹ ಸ್ಥಳಗಳಿರ್ಬೋದು ಅಥವಾ ಕೌಟುಂಬಿಕ ಹಿಂಸೆ ನಡೆದಿರುವಂತ ಒಂದು ಸ್ಥಳ ಇರ್ಬೋದು. ಆ ಸ್ಥಳ ಯಾವ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುತ್ತದೋ ಆ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಈ ಕೇಸನ್ನು ದಾಖಲಿಸಬೇಕಾಗ್ತದೆ. ಅಂದ್ರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೇಸ್ ಕೋರ್ಟ್ನಲ್ಲೇ ಈ ರೀತಿಯಾದಂತಹ ದೂರನ್ನು ದಾಖಲಿಸಬೇಕಾಗ್ತದೆ. ಹಾಗೆ ಮೆಟ್ರೋಪಾಲಿಟಿನ್ ಸ್ಥಳಗಳಲ್ಲಿ ಅಂದ್ರೆ ಮಹಾನಗರ ಸ್ಥಳಗಳಲ್ಲಿ ಮೆಟ್ರೋಪಾಲಿಟಿನ್ ಮ್ಯಾಜಿಸ್ಟ್ರೇಟ್ ಅಂತ ಇರ್ತಾರೆ, ಆ ಕೋರ್ಟ್ನಲ್ಲೇ ಈ ರೀತಿಯಾದಂತಹ ದೂರನ್ನು ಸಲ್ಲಿಸಬೇಕಾಗ್ತದೆ. ಹಾಗೆ ಹಣಕಾಸಿನ ಪರಿಹಾರಗಳನ್ನು ಸಹಿತ ನೀಡಲಿಕ್ಕೆ ಕೆಲವೊಂದು ಸಂದರ್ಭಗಳಿಗೆ ಅವಕಾಶಗಳು ಇರ್ತವೆ. ಹಣಕಾಸು ಮಾನಿಟರಿ ರಿಲೀಫ್ ಅಂತ ಹೇಳಿ ನಾವು ಕರಿತೀವಿ. ಆ ರಿಲೀಫ್ಗಳನ್ನು ನೀಡಬೇಕಾದರೆ ಯಾವುದನ್ನ ನೋಡಿ ರಿಲೀಫ್ ಕೊಡಬೇಕಾಗ್ತದೆ ಅಂದ್ರೆ ಅರ್ಜಿ ವಿಚಾರಣೆಯ ಸಂದರ್ಭದೊಳಗೆ ಕೌಟುಂಬಿಕ ಹಿಂಸೆಯ ಪರಿಣಾಮವಾಗಿ ಬಾಧಿತ ವ್ಯಕ್ತಿ ಅಂದ್ರೆ ಮಹಿಳೆ ಏನಿರ್ತಾಳೆ ಅವಳಿಗೆ ಭರಿಸಬೇಕಾದಂತ ಈಗ ಕೇಸ್ ದಾಖಲು ಮಾಡಬೇಕಾದ್ರೆ ಕೆಲವೊಂದು ದಾಖಲು ಮಾಡಬೇಕಂತ ಅಂದ್ರೆ ಕೋರ್ಟ್ ವೆಚ್ಚ ಇರ್ತದೆ, ಆ ವೆಚ್ಚವನ್ನು ಭರಿಸಲಿಕ್ಕೆ ಅವಳಿಗೆ ಆಗ್ತಾ ಇರಂಗಿಲ್ಲ. ಹಾಗೆ ಆರ್ಥಿಕ ನಷ್ಟಗಳು ಸಂಭವಿಸಿರ್ತವೆ. ಆ ಸಂಭವವಾದಂತ ನಷ್ಟಗಳನ್ನು ಸಹಿತ ಆ ಬಾಧಿತ ವ್ಯಕ್ತಿಗೆ ಅಂದ್ರೆ ಕೊಡ್ಲಿಕ್ಕೆ ಆಗ್ತಾ ಇರಂಗಿಲ್ಲ. ಅದಕ್ಕೆ ಅಂತ ಒಂದು ಸಂದರ್ಭದೊಳಗೆ ಈ ಹಣಕಾಸಿನ ಪರಿಹಾರಗಳನ್ನು ಸಹಿತ ನೀಡಲಿಕ್ಕೆ ಈ ನ್ಯಾಯಾಲಯಗಳಿಗೆ ಅವಕಾಶವನ್ನು ನೀಡಲಾಗಿದೆ ಅನ್ನುವಂಥ ವಿಚಾರ. ಹಾಗೆ ಸಂರಕ್ಷಣಾಧಿಕಾರಿ ಅಂತ ಹೇಳಿ ಬರ್ತಾರೆ, ಪ್ರೊಟೆಕ್ಷನ್ ಆಫೀಸರ್ ಅಂತೇಳಿ. ಅಂದರೆ ಈ ಕಾಯ್ದೆಯೊಳಗೆ ಪ್ರೊಟೆಕ್ಷನ್ ಅಧಿಕಾರಿಗಳ ಕಾರ್ಯವ್ಯಾಪ್ತಿ ಏನು, ಅವರಿಗೆ ನೀಡಬೇಕಾದಂಥ ಅಧಿಕಾರಗಳೇನು, ಹಾಗೆ ಆ ಸಂರಕ್ಷಣಾ ಅಧಿಕಾರಿಗಳು ಮಹಿಳೆನೇ ಇರಬೇಕಾಗ್ತದೆ. ಅಂದರೆ ಹೆಚ್ಚಿನ ಸಂದರ್ಭದೊಳಗೆ ಯಾಕಂದ್ರೆ ಮಹಿಳೆಗೆ ದೌರ್ಜನ್ಯ ಆಗ್ತದೆ ಅಂದರೆ ಮಹಿಳೆ ಇದ್ದರೆ ಆ ಸರಿಯಾದಂಥ ಒಂದು ರಿಪೋರ್ಟ್ ಬರ್ತದೆ, ವರದಿ ಬರ್ತದೆ ಅನ್ನುವಂಥ ವಿಚಾರ ಇದೆ. ಅದಕ್ಕೆ ಸಂರಕ್ಷಣಾ ಅಧಿಕಾರಿಗಳು ಮಹಿಳೆ ಇರಬೇಕು ಅನ್ನುವಂಥ ವಿಚಾರವನ್ನು ಸಹಿತ ಅಧಿನಿಯಮದಲ್ಲಿ ಹೇಳಲಾಗಿದೆ. ಹಾಗೆ ಸಂರಕ್ಷಣಾ ಆದೇಶ, ಈ ಸಂರಕ್ಷಣಾ ಆದೇಶವನ್ನು ಯಾರು ಮಾಡಬೇಕು? ಈ ಸಂರಕ್ಷಣಾ ಆದೇಶವನ್ನು ದಂಡಾಧಿಕಾರಿಗಳನ್ನೇ ಮಾಡಬೇಕು, ಅಂದ್ರೆ ಮ್ಯಾಜಿಸ್ಟ್ರೇಟನ್ನೇ ಮಾಡಬೇಕಾಗ್ತದೆ. ಹಾಗೆ ವಾಸದ ಆದೇಶ, ಈ ರೆಸಿಡೆನ್ಸಿಯಲ್ ಏನು ಕೆಲವೊಂದು ಆದೇಶಗಳಾಗ್ತವೆ, ರೆಸಿಡೆನ್ಸಿಯಲ್ ಆರ್ಡರ್, ಅವನು ಕೂಡ ಯಾರು ಮಾಡಬೇಕು? ಮ್ಯಾಜಿಸ್ಟ್ರೇಟನ್ನೇ ಮಾಡಬೇಕು. ಅಂದ್ರೆ ಅವಳು ಎಲ್ಲಿ ಅಂದ್ರೆ ಉಳಿಬೇಕು, ಅಂದ್ರೆ ಅವ್ರು ಎಲ್ಲಿ ಇರಬೇಕು, ಈ ಹಿಂಸೆ ಆದ ತಕ್ಷಣ ಅವಳನ್ನು ಎಲ್ಲಿ ಇಡಬೇಕಾಗ್ತದೆ? ಅಂದ್ರೆ ರಕ್ಷಣೆ ಕೊಡುವಂತ ಗೃಹಗಳಿರಬೇಕು ಅಥವಾ ಈ ಹಾಸ್ಪಿಟಲ್ನಲ್ಲಿ ಇಡಬೇಕು ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ಇಡಬೇಕು, ಅದ್ರ ಬಗ್ಗೆನೂ ಸಹಿತ ಮ್ಯಾಜಿಸ್ಟ್ರೇಟನ್ನೇ ಆದೇಶ ಮಾಡ್ತಾರೆ. ಹಾಗೆ ಪ್ರತ್ಯರ್ಜಿದಾರ, ಈಗ ರೆಸ್ಪಾಂಡೆಂಟ್, ಎದುರುಗಾರ ಅಂತ ಏನ್ ಕರಿತೀವಿ, ಈ ಎದುರುಗಾರ ಯಾರು ಇರ್ತಾರೆ, ಅಂದ್ರೆ ಯಾವ ವಯಸ್ಸಿನವ್ರು ಇರ್ತಾರೆ, ಅಥವಾ ಯಾವ ಬಾಧಿತ ಮಹಿಳೆಗೆ ತೊಂದರೆ ಕೊಟ್ಟಂತವ್ರು ಯಾರ್ಯಾರು, ಅವರು ಯಾವ ರೀತಿಯಾಗಿ ಈ ಅವಳಿಗೆ ಹಿಂಸೆಯನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ಸಹಿತ ನಿರ್ಧರಿಸುವ ಅಧಿಕಾರವನ್ನು ಮ್ಯಾಜಿಸ್ಟ್ರೇಟ್ಗೆ ನೀಡಲಾಗಿದೆ. ಹಾಗೆ ಈ ಸಹಭಾಗಿತ್ವದ ಗೃಹ ಕೃತ್ಯ ಅಂತ ಹೇಳಿ ಇರ್ತದೆ, ಅಂದ್ರೆ ಶೇರ್ಡ್ ಹೌಸ್ ಅಂತ ನಾವು ಕರಿತೀವಿ. ಆ ಶೇರ್ಡ್ ಹೌಸ್ನಲ್ಲೇನೆ ಸಾಕಷ್ಟು ಕೃತ್ಯಗಳು ನಡೀತಾ ಇರ್ತವೆ, ಯಾಕಂದ್ರೆ ಇವೆಲ್ಲ ಕ್ಲೋಸ್ ಡೋರ್ ಅಫೆನ್ಸ್ ಅಂತ ನಾವು ಕರಿತೀವಿ. ಎಲ್ಲ ಕ್ಲೋಸ್ ಡೋರ್ ಅಫೆನ್ಸ್ ನಲ್ಲಿ ಈ ರೀತಿಯಾದಂತ ದೌರ್ಜನ್ಯಗಳು ಅಂದ್ರೆ ಎದುರುಗಾರನಿಂದ ಇರ್ಬೋದು ಅಥವಾ ಎದುರುಗಾರ ಮನೆಯವರಿಂದ ಇರ್ಬೋದು, ಏಕಾಂಗಿ ಇದ್ದಾಗಿರ್ಬೋದು ಅಥವಾ ವಾಸವಾಗಿದ್ದಾಗಿರ್ಬೋದು ಅಥವಾ ಹಂತ ಹಂತವಾಗಿರ್ಬೋದು, ಅಂದ್ರೆ ಬಾಧಿತ ಮಹಿಳೆಗೆ ಯಾವ ರೀತಿಯಾಗಿ ಟಾರ್ಚರ್ ಅಂದ್ರೆ ಹಿಂಸೆಯನ್ನು ಕೊಟ್ಟಿರ್ತಾರೆ ಆ ರೀತಿಯಾದಂತ ಹಿಂಸೆಗಳನ್ನ ಸಹಭಾಗಿತ್ವದ ಕೃತ್ಯದಲ್ಲಿ ನಡೆದಂತ ಹಿಂಸೆಗಳು ಅಂತ ಹೇಳಿ ನಾವು ಕರಿತೀವಿ. ಹಾಗೆ ಆಶ್ರಯ ಮನೆಗಳು ಅಂತೀವಿ. ಈಗ ಕೃತ್ಯ ಆದ ನಂತರ ಅವಳು ಮತ್ತು ಆ ಮನೆಯಲ್ಲಿ ಇರದೆ ಹೋದರೆ ಅಥವಾ ಇರಲಿಕ್ಕೆ ಮನಸ್ಸು ಮಾಡದೆ ಇದ್ರೆ ಅವಳನ್ನು ಆಶ್ರಯ ಮನೆಗೆ ಸೇರಿಸುವಂತಹ ಅಧಿಕಾರವನ್ನು ಅಥವಾ ಆ ರೀತಿಯಾದಂತಹ ಹಕ್ಕನ್ನು ಸಹಿತ ಆ ಮಹಿಳೆಗೆ ನೀಡಲಾಗಿದೆ. ಇನ್ನು ಕೌಟುಂಬಿಕ ಹಿಂಸೆ ಅಂತ ಬರ್ತದೆ, ಇದು ಬಹಳ ಇಂಪಾರ್ಟೆಂಟ್ ಮಹತ್ವದ್ದು. ಈ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಈ ನಿಯಮದ ಅಡಿಯೊಳಗೆ ಅಂದರೆ ಕಲಂ 3 ಹೇಳಲಾಗಿದೆ. ಈ ಕಲಂ ಒಳಗೆ ಹೇಳಿದಂತಹ ವಿಷಯಗಳಂತಂದರೆ ಅವಳ ವಿರುದ್ಧ ನಡೆದಿರುವಂಥ ದುರ್ನಾಡತೆಗಳು ಅಥವಾ ಅವಳ ವಿರುದ್ಧ ನಡೆದಿರುವಂಥ ಕೆಲವೊಂದು ಕೌಟುಂಬಿಕ ಹಿಂಸೆಗಳು ಯಾವ ರೀತಿಯಾದಂಥ ಅಂತಂದರೆ ಅವಳಿಗೆ ಆಗಿರುವಂಥ ದೈಹಿಕ ಹಿಂಸೆಗಳಿರ್ಬೋದು ಅಥವಾ ಮಾನಸಿಕ ಕೊಡುವಂಥ ತೊಂದರೆಗಳಿರ್ಬೋದು ಅಥವಾ ದೈಹಿಕ ಅಥವಾ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಡುವಂಥ ಹಿಂಸೆಗಳಿರ್ಬೋದು, ಸುರಕ್ಷತೆಗೆ ಇರುವಂಥ ಹಿಂಸೆಗಳಿರ್ಬೋದು ಅಥವಾ ಜೀವಕ್ಕೆ ಇರುವಂಥ ಅಪಾಯಗಳಿರ್ಬೋದು, ಅಯೋಗ್ಯ ಆಗಿರುವಂಥ ಹಾನಿಗಳಿರ್ಬೋದು, ಹಾಗೆ ಆಕೆಗೆ ಸೌಖ್ಯಕ್ಕೆ ಇರುವಂಥ ತೊಂದರೆಗಳಿರ್ಬೋದು, ಇವೆಲ್ಲ ಲೋಪಗಳು ಅಥವಾ ಅಪಾಯಗಳನ್ನು ಏನು ಒಡ್ತಾರೆ ಆ ಕೃತ್ಯಕ್ಕೇನೆ ಆ ಲೋಪ ಅಥವಾ ನಡತೆ ಅಥವಾ ದೈಹಿಕ ಅಥವಾ ಲೈಂಗಿಕ ನಿಂದನೆ ದುರುಪಯೋಗ ಅಥವಾ ಶಾಬ್ದಿಕ ಅಂದರೆ ಒರಲ್ ಆಗಿರ್ಬೋದು, ಬಾಯಿಮಾತಿನಿಂದ ಇರ್ಬೋದು ಅಥವಾ ಭಾವನಾತ್ಮಕವಾಗಿರ್ಬೋದು ಆರ್ಥಿಕ ನಿಂದನೆ ಅಂಥೇಳಿ ನಾವು ಈ ಅಧಿನಿಯಮದೊಳಗೆ ಕರಿತೀವಿ. ಹಾಗೆಯೇ ಮತ್ತೆ ಅದಕ್ಕೆ ನಾವು ಕೌಟುಂಬಿಕ ಹಿಂಸೆ ಅಂತ ಕರಿತೀವಿ. ಅವಳಿಗೆ ಸಂಬಂಧಪಡುವಂಥ ಒಂದು ವರದಕ್ಷಿಣೆಯ ಕಿರುಕುಳ ಇರ್ಬೋದು ಅಥವಾ ಅವಳಿಗೆ ಸಂಬಂಧಪಡುವಂಥ ಸ್ವತ್ತಿನ ವಿಷಯ ಇರ್ಬೋದು, ಒಂದು ಪ್ರಾಪರ್ಟಿ. ಹಾಗೆಯೇ ಮೌಲ್ಯಯುತವಾದಂಥ ಭದ್ರತೆ, ಈ ಬಂಗಾರ ಬೆಳ್ಳಿ ಇರ್ಬೋದು ಆಕೆಗೆ ಸಂಬಂಧಪಡುವಂಥದ್ದು. ಅವಳನ್ನು ಆ ಬಂಗಾರ ಬೆಳ್ಳಿಯನ್ನು ಕಸ್ಕೊಂಡು ಅವಳನ್ನು ಕಳಿಸಿದ್ದೇ ಆದರೆ ಅಥವಾ ಮನೆಯಿಂದ ಹೊರಗೆ ಹಾಕಿದ್ದೇ ಆದರೆ ಅದನ್ನು ಸಹಿತ ಇದರಲ್ಲಿ ಕೌಟುಂಬಿಕ ಹಿಂಸೆ ಅಂಥೇಳಿ ನಾವು ಪರಿಗಣಿಸಬೇಕಾಗ್ತದೆ. ಹಾಗೆ ಅಂದರೆ ಘಾಸಿಗೊಳ್ತಾ ಇರ್ತಾರೆ ಎಷ್ಟೊಂದು ಸಂದರ್ಭಗಳಿಗೆ ಬಾಧಿತ ವ್ಯಕ್ತಿ ದೈಹಿಕವಾಗಿ ಘಾಸಿಗೊಳ್ತಾ ಇರ್ತಾರೆ ಅಥವಾ ಮಾನಸಿಕವಾಗಿ ಘಾಸಿಗೊಳ್ತಾ ಇರ್ತಾರೆ ಅಥವಾ ಅವಳಿಗೆ ಏನಾದರೂ ಒಂದು ಅಂಜಿಕೆ ಹಾಕಿ ಅಪಾಯಕ್ಕೆ ಒಡ್ಡಿ ಈ ಎಲ್ಲ ವಸ್ತುಗಳನ್ನು ಪ್ರಾಪರ್ಟಿ ಇರ್ಬೋದು ಅಥವಾ ಮೌಲ್ಯಯುತವಾದಂಥ ವಸ್ತುಗಳಾದಂಥ ಬಂಗಾರ ಇರ್ಬೋದು ಬೆಳ್ಳಿ ಇರ್ಬೋದು ಅಕ್ಕಿ ಕಡೆಂತರ ಪಡ್ಕೊಳ್ಳುವುದು ಮಾಡಿದರೆ ಅದು ಕೌಟುಂಬಿಕ ಹಿಂಸೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಸಹಿತ ಇದರಲ್ಲಿ ಹೇಳಲಾಗಿದೆ. ಹೀಗೆ ಇನ್ನೂ 10 ಹಲವಾರು ವಿಷಯಗಳಿದೆ, ಅದೆಲ್ಲ ಹೇಳಲಿಕ್ಕೆ ಬಹುತೇಕ ಸಮಯ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಂಗಿಕ ನಿಂದನೆ ಇರ್ಬೋದು ಅಥವಾ ಶಾಬ್ದ ಅಂದರೆ ಬಾಯಿ ಮಾತಿನಿಂತರ ಭಾವನಾತ್ಮಕವಾಗಿ ನಿಂದನೆ ಇರ್ಬೋದು ಅಥವಾ ಆರ್ಥಿಕ ನಿಂದನೆಗಳಿರ್ಬೋದು ಅಂದರೆ ಅಥವಾ ಸಂಪನ್ಮೂಲಗಳು ಅಂದರೆ ಹಿಂಗೆ 10 ಹಲವಾರು ವಿಷಯಗಳು ಹೇಳ್ತಾ ಹೋದರೆ ಇನ್ನೂ ವಿಷಯಗಳು ಸಾಕಷ್ಟು ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
0: ಅಂದರೆ ದೈಹಿಕವಾಗಿ ಮಾತ್ರ ಹಿಂಸೆ ಆಗದೆ ಅದು ಮಾನಸಿಕವಾಗಿ ಹಿಂಸೆ ಆಗಿದ್ರೂ ಕೂಡ ಈ ಒಂದು ಕಾಯ್ದೆ ಅಡಿಯಲ್ಲಿ ಬರುತ್ತೆ ಅಂತ ತಾವು ಹೇಳ್ತಾ
1: ಇದ್ದೀರಿ. ಹೌದು
0: ಸರ್, ಈಗ ಶತಮಾನಗಳಿಂದ ಮಹಿಳೆ ತನ್ನ ಮೇಲೆ ಆಗ್ತಾ ಇರುವಂತಹ ಈ ದೌರ್ಜನ್ಯಗಳನ್ನ ಸಹಿಸಿಕೊಂಡು ಬರ್ತಾ ಇದ್ರು ಸಹ ಈ ಒಂದು ಸಂದರ್ಭದಲ್ಲಿ ಅವಳು ಈ ಒಂದು ಪರಿಸ್ಥಿತಿಯನ್ನ ಯಾವ ರೀತಿ ಎದುರಿಸಬೇಕು ಅಂತ ತಾವು ಹೇಳ್ತೀರಾ?
1: ಅಂದ್ರೆ ಎಷ್ಟೋ ಸಂದರ್ಭಗಳಿಗೆ ನಾವು ನೋಡ್ತಾ ಇರ್ತೀವಿ ಮಹಿಳೆ ವಿರುದ್ಧ ದೌರ್ಜನ್ಯ ಆದಂತ ಸಂದರ್ಭಗಳಿಗೆ ಒಂದು 10% ಕೇಸ್ಗಳಷ್ಟೇ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ನನ್ನ ಪ್ರಕಾರ 90% ಕೇಸ್ಗಳು ಬೆಳಕಿಗೆ ಬರ್ತಾ ಇಲ್ಲ. ಅದಕ್ಕೆ ಕಾನೂನು ಅವ್ರ ಪರವಾಗಿದೆ, ಸಾಕಷ್ಟು ಕಾನೂನಿನಲ್ಲಿ ಅವಕಾಶಗಳನ್ನು ಕೊಡಲಾಗಿದೆ, ಆದರೆ ಮಾನಕ್ಕೆ ಅಥವಾ ತಮಗೆ ಅಂದ್ರೆ ಒಂದು ಏನಾದರೂ ಅಂಜಿಕೆಗೂ ಅವಳು ಈ ರೀತಿಯಾದಂಥ ದೂರನ್ನು ನೀಡ್ತಾ ಇಲ್ಲ. ಇದು ಕೌಟುಂಬಿಕ ದೌರ್ಜನ್ಯದಲ್ಲೂ ಸಹಿತ ನಾವು ನೋಡ್ತಾ ಇದ್ದೀವಿ. ಈ ಕೌಟುಂಬಿಕ ದೌರ್ಜನ್ಯೊಳಗೆ ಎಲ್ಲಿ ನನ್ನ ಗಂಡನ ವಿರುದ್ಧನೇ ನಾವು ದೂರು ಕೊಡಬೇಕಾಗ್ತದೆ, ಎಲ್ಲಿ ನಾನು ನನ್ನ ಮಾವ ಅತ್ತಿ ಮಾವನ ಮೇಲೇ ದೌರ್ಜನ್ಯ ದೂರು ಕೊಡಬೇಕಾಗ್ತದೆ, ಕೌಟುಂಬಿಕ ಹಿಂಸೆಯ ದೌರ್ಜನ್ಯ ಕೊಡಬೇಕಾಗ್ತದೆ ಅನ್ನುವಂಥ ಒಂದು ವಿಚಾರದೊಳಗೆ ಮಹಿಳೆ ಎಲ್ಲೇ ಒಂದು ಕಡೆ ಹಿಂದೆ ಬೀಳ್ತಾ ಇದ್ದಾಳೆ. ಅದಕ್ಕೆ ಏನಿಲ್ಲ, ಕಾನೂನು ಅಡಿಯೊಳಗೆ ಸಾಕಷ್ಟು ಅವಕಾಶಗಳಿದೆ ದೂರನ್ನು ನೀಡಲಿಕ್ಕೆ. ಆ ದೂರನ್ನು ನೀಡಿದ ಮೇಲೂ ಕೂಡ ಅದರ ಮೇಲೆ ನಿಮಗೆ ಅನುಕೂಲವಾಗುವ ರೀತಿಯೊಳಗೆ ಅಂದರೆ ಸಂರಕ್ಷಣಾ ಅಧಿಕಾರಿಗಳಿದ್ದಾರೆ, ಆ ಸಂರಕ್ಷಣಾ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ವರದಿಯನ್ನು ಕೊಡಂಗಿಲ್ಲ, ಅದು ಸತ್ಯಾಸತ್ಯತೆಯನ್ನು ನೋಡಿ ವರದಿಯನ್ನು ನೀಡ್ತಾರೆ. ಅದಕ್ಕೆ ನಿಜವಾಗಿಯೂ ಸಹಿತ ಕೌಟುಂಬಿಕ ಹಿಂಸೆ ಜರುಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ನೋಡಿದ ಮೇಲೇ ಅವರು ವರದಿಯನ್ನು ಕೊಡ್ತಾರೆ. ಈಗ ಎಷ್ಟೋ ಸಂದರ್ಭಗಳಿಗೆ ದೈಹಿಕವಾಗಿ ನಾವು ನೋಡಿದಾಗ ಹೊಡಿಬಡಿ ಮಾಡಿರ್ತಾರೆ ಅಥವಾ ಮೈ ಮೇಲೆ ಏನಾದರೂ ಕಚ್ಚುಗಳಿರ್ತವೆ, ಅದರ ಏನಾದರೂ ಒಂದು ಹರ್ಟ್ಗಳಿರ್ತವೆ, ಗ್ರೀವಸ್ ಹರ್ಟ್ಗಳಿರ್ತವೆ, ಅವೆಲ್ಲವನ್ನು ನೋಡಿನೂ ಕೂಡ ಆ ಸಂರಕ್ಷಣಾಧಿಕಾರಿಗಳು ಫಾಲ್ಸ್ ರಿಪೋರ್ಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ವೈದ್ಯಕೀಯ ವಿಚಾರಣೆಗೆ ಒಳಪಡಿಸಿ, ಅಂದರೆ ವೈದ್ಯಕೀಯ ಸೌಲಭ್ಯಕ್ಕೆ ಒಳಪಡಿಸಿ ಅವಳನ್ನು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಆ ಮನೆಯವರ ವಿರುದ್ಧ ದೂರು ಕೊಡಲಿಕ್ಕೆ ಅವಕಾಶಗಳು ಇರ್ತವೆ. ಹಾಗೆಯೇ ಪೊಲೀಸ್ ಅಧಿಕಾರಿಗಳು ಸಹಿತ ತಮಗೆ ದೂರು ಬಂದ ತಕ್ಷಣ ಅಥವಾ ಸಂರಕ್ಷಣಾ ಅಧಿಕಾರಿಗಳು ವರದಿಯನ್ನು ನೀಡಿದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಂಗಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಕೇಸ್ನಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಬಂದಿದೆ. ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂಡರ್ ಬರುವಂಥ ದೂರುಗಳಿರ್ಬೋದು ಅಥವಾ ಈ ಕುಟುಂಬದಲ್ಲಿ ಇನ್ನುಳಿದ ದೌರ್ಜನ್ಯಗಳು ಅಂತಂದರೆ ಈ ಇದನ್ನಿರ್ಬೋದು, ಏನಂದರೆ ಡೌರಿ ಅರೇಸ್ಮೆಂಟ್ ಆ್ಯಕ್ಟ್ನಲ್ಲಿ ಬರುವಂಥ ಕೇಸ್ಗಳಿರ್ಬೋದು, ಅವು ಯಾವೇ ಬಂದರೂ ಕೂಡ ಸತ್ಯಾಸತ್ಯತೆಗಳನ್ನು ಅರ್ಥಕೊಂಡೇ ನಂತರ ದೂರನ್ನು ದಾಖಲಿಸಿಕೊಳ್ಬೇಕನ್ನುವಂಥದ್ದು ವಿಚಾರವನ್ನು ಹೇಳಲಾಗಿದೆ. ಅದಕ್ಕೆ ಮಹಿಳೆಯರು ಯಾವುದೇ ರೀತಿಯಾಗಿ ಹಿಂದೆ ಮುಂದೆ ನೋಡದೆ ಸರಿಯಾದ ದೂರನ್ನು, ಅಂದರೆ ಒಂದು ಸಂರಕ್ಷಣಾಧಿಕಾರಿ ಜೊತೆಗೆ ಚೆನ್ನಾಗಿ ಚರ್ಚೆ ಮಾಡಿಕೊಂಡು ಅಥವಾ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಇವೆರಡೂ ಆಗದೆ ಹೋದ ಸಂದರ್ಭದೊಳಗೆ ಕೋರ್ಟಿಗೆ ಬಂದು ನ್ಯಾಯಾಲಯದಲ್ಲಿ ವಕೀಲರ ಮುಖಾಂತರ ಚರ್ಚೆ ಮಾಡೋದ್ರ ಮೂಲಕ ಯಾವ ರೀತಿಯಾದ ಹಿಂಸೆಗಳಾಗಿದೆ ಅದಕ್ಕೆ ಅಡಕವಾಗಿರುವಂಥ ಒಂದು ದಾಖಲಾತಿಗಳನ್ನು ನೀಡಿ ಆ ದಾಖಲಾತಿಗೆ ಅನುಗುಣವಾಗಿ ಆ ಕೇಸನ್ನು ತಯಾರು ಮಾಡಿದ್ದೇ ಆದರೆ ಅವಳಿಗೆ ಯಾವ ರೀತಿಯಾದಂಥ ತೊಂದರೆ ಬರೋಂಗಿಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
0: ಸರ್, ನಮ್ಮ ಕೇಳಿ ಬಣ ಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಯಾವ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ಬಾಧಿತ ಮಹಿಳೆ ಹಿಂಸೆಗೆ ಒಳಗಾದಂತಹ ಸಂದರ್ಭ ಒಳಗ ಅವಳು ದೂರು ನೀಡಿದ ಮೇಲೆ ಆ ದೂರಿನ ಪ್ರಕಾರ ಸಂರಕ್ಷಣಾಧಿಕಾರಿಗಳು ತಮ್ಮ ಒಂದು ವರದಿಯನ್ನು ಸಿದ್ಧಪಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅಥವಾ ಪೊಲೀಸರಿಗೆ ಅಧಿಕಾರಿಗಳಿಗೆ ಹಾಜರುಪಡಿಸ್ತಾರೆ. ಪೊಲೀಸ್ ಅಧಿಕಾರಿಗಳು ಇರ್ಬೋದು ಅಥವಾ ಸೇವಾ ಸರ್ಬದ ರಾಜದಾರರು ಅಂದರೆ ಈಗ ಸರ್ವಿಸ್ ಪ್ರೊವೈಡರ್ಗಳು ಏನಿರ್ತಾರೆ ಅವರುಗಳು ಈ ಸತ್ಯಾಸತ್ಯತೆಯನ್ನು ಅರ್ಥ ದಂಡಾಧಿಕಾರಿಗಳಿಗೆ ಈ ವರದಿಯನ್ನು ನೀಡುತ್ತಾರೆ. ವರದಿ ನೀಡಿದ ನಂತರ ಕೇಸ್ ಪ್ರಾರಂಭ ಆಗ್ತದೆ. ಕೇಸ್ ಅಂದರೆ ವರದಿ ನೀಡಿದ ನಂತರ ನೋಟಿಸ್ ಜಾರಿ ಆಗ್ತವೆ ವಿರುದ್ಧ ಬಾಜು ಅದವರಿಗೆ, ಅಂದರೆ ಎದುರುಗಾರರಿಗೆ, ಗಂಡ ಇರ್ಬೋದು ಅಥವಾ ಗಂಡನ ಮನೆಯವರಿರ್ಬೋದು. ಅವ್ರ ನೋಟಿಸ್ ಜಾರಿ ಆದ ನಂತರ ಅವಳಿಗೆ ಆಶ್ರಯ ಮನೆಗಳನ್ನು ನೀಡಬೇಕೋ ಅಥವಾ ವೈದ್ಯಕೀಯ ಸೌಲಭ್ಯಗಳನ್ನು ನೀಡಬೇಕೋ ಅನ್ನೋದನ್ನು ಈ ಸಂರಕ್ಷಣಾಧಿಕಾರಿಗಳು ಮತ್ತು ಸಂರಕ್ಷಣಾಧಿಕಾರಿಗಳಿಗೆ ಸಂಬಂಧಪಡುವಂಥ ಏನು ಕರ್ತವ್ಯಕ್ಕೆ ಸಂಬಂಧಪಡುವಂಥ ವ್ಯಕ್ತಿಗಳು ಇರ್ತಾರೆ ಅವರು ತಮಗೆ ಅನುಕೂಲ ಮಾಡಿಕೊಡ್ತಾರೆ. ಹಾಗೆ ಈ ಸೇವೆ ಒದಗಿಸುವವರು ಸರ್ವಿಸ್ ಪ್ರೊವೈಡರ್ಗಳು ಕೂಡ ತಮಗೆ ಅನುಕೂಲ ಮಾಡಿಕೊಡ್ತಾರೆ. ಹಾಗೆ ಇದೆಲ್ಲ ಆದ ನಂತರ ಈ ಕೌಟುಂಬಿಕ ಹಿಂಸೆಯನ್ನು ಈ ಹಿಂಸೆ ಆಗಿದೆ ಅನ್ನೋದನ್ನು ದೃಢಪಡಿಸಿಕೊಂಡು ನಂತರ ಈ ದಂಡಾಧಿಕಾರಿಗಳು ಏನಿದ್ದಾರೆ ಮ್ಯಾಜಿಸ್ಟ್ರೇಟು ಅವರು ಇದನ್ನು ಒಂದು ಆದೇಶವನ್ನು ಮಾಡ್ತಾರೆ. ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲಿಕ್ಕೆ 30 ದಿವಸದಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಮಹಿಳೆಗೆ ಅವಕಾಶ ಇದೆ. ಅದಕ್ಕೆ ಈ ಬಾಧಿತ ಮಹಿಳೆ ಅವಳಿಗೆ ರಕ್ಷಣೆ ಯಾವ ರೀತಿಯಾಗಿ ಕೊಡಬೇಕಾಗಿರೋದು ಅಂತಂದರೆ ಒಂದು ಮಾನಸಿಕವಾಗಿ ಇರ್ಬೋದು ಅಥವಾ ಆರ್ಥಿಕವಾಗಿ ಇರ್ಬೋದು ಅಥವಾ ಇನ್ನುಳಿದ ರೀತಿಯೊಳಗಿರ್ಬೋದು ಸಲಹೆ ಅಂದರೆ ಕಾನೂನು ಸಲಹೆಗಳಿರ್ಬೋದು ಈ ರೀತಿಯಾದಂಥ ರಕ್ಷಣೆಯನ್ನು ನೀಡಲಿಕ್ಕೆ ಅವಕಾಶಗಳಿದೆ. ಅದಕ್ಕೆ ಏನಾದರೂ ದೌರ್ಜನ್ಯಗಳು ಆಗಿದ್ದರೆ ಮಹಿಳೆ ಈಗ ಶಿಕ್ಷಣ ಪಡೆದಂಥ ಮಹಿಳೆಯು ಕೂಡ ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ದಾಳೆ. ಅದಕ್ಕೆ ಹಿಂಜರಿಕೆ ಮಾಡುವಂಥ ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಅವಳಿಗೆ ಸಾಕಷ್ಟು ಕಾನೂನು ಅಡಿಯೊಳಗೆ ಅವಕಾಶಗಳಿದೆ. ಅದಕ್ಕೆ ಕಾನೂನನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಮತ್ತು ಈ ರೀತಿಯಾದಂಥ ಕಾನೂನುಗಳನ್ನು ತಿಳುವಳಿಕೆ ಮೂಲಕ ಅಂದರೆ ಈ ಅರಿವಿನ ಮೂಲಕ ನೆರವನ್ನು ಪಡೆದುಕೊಳ್ಬೇಕು. ಅಂದರೆ ಮಹಿಳೆ ಅಂತಂದ ಮೇಲೆ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯೊಳಗೆ ಇರ್ಬೋದು ಅಥವಾ ತಾಲೂಕು ಸೇವೆಗಳ ಸಮಿತಿ ಇರ್ಬೋದು ಪ್ರಾಧಿಕಾರ ಒಳಗಿರ್ಬೋದು ಅಥವಾ ಸಮಿತಿ ಒಳಗಿರ್ಬೋದು ಅವಳಿಗೆ ಒಂದು ಉಚಿತವಾಗಿ ದೂರನ್ನು ನೀಡಲಿಕ್ಕೆ ಕೂಡ ಅವಕಾಶ ಇದೆ. ಅವಳು ನೇರವಾಗಿ ಕೋರ್ಟಿಗೆ ಬಂದು ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇರ್ಬೋದು ಅಥವಾ ತಾಲೂಕಿನಲ್ಲಿ ತಾಲೂಕು ಸೇವಾ ಸಮಿತಿ ಇರ್ಬೋದು ಅವರಿಗೆ ಬಂದು ಕಂಡು ಅವರಿಗೆ ಒಂದು ಅರ್ಜಿ ಸಲ್ಲಿಸಿದ್ದೇ ಆದರೆ ಅವಳಿಗೆ ಫ್ರೀ ಆಫ್ ಕಾಸ್ಟ್ ಯಾವುದೇ ವೆಚ್ಚವನ್ನು ಪಡೆದೇನೆ ಒಂದು ದೂರನ್ನು ದಾಖಲಿಸಲಾಗ್ತದೆ ಅನ್ನುವಂಥ ವಿಚಾರನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗೆಯೇ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಈ ಕಾನೂನಿನ ಅರಿವು ಎಲ್ಲರಿಗೂ ಸಹಿತ ಆಗ್ತದೆ. ಅದಕ್ಕೆ ಈ ರೀತಿಯಾದಂಥ ಕಾರ್ಯಕ್ರಮವು ಕೂಡ ಬಹಳ ಔಚಿತ್ಯಪೂರ್ಣ. ಯಾಕಂದರೆ ಈ ಕಾಯ್ದೆ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ. ಕೌಟುಂಬಿಕ ಹಿಂಸೆ ಆದರೂ ಕೂಡ ಒಂದು ದೂರ ನೀಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಈ ಕಾರ್ಯಕ್ರಮ ಮಾಡಿರೋದು ಬಹಳ ಸಫಲವಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
0: ಸರ್, ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯರು ಕೌಟುಂಬಿಕವಾಗಿ ಯಾವ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಹಾಗೆ ಕಾನೂನಿನಿಂದ ಅವರಿಗೆ ಏನೆಲ್ಲ ನೆರವು ಸಿಗುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಉತ್ತಮವಾಗಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು ತಮಗೂ ಕೂಡ.

0: ನಮಗಾಗಿ ಕಾನೂನು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಹಿಂಸೆ ಹಾಗೂ ಕೌಟುಂಬಿಕ ಹಿಂಸೆಗೆ ಕಾನೂನಿನಿಂದ ಏನೆಲ್ಲ ಪರಿಹಾರಗಳಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಮತ್ತು ಸಾಹಿತಿಗಳಾದಂತಹ ರವೀಂದ್ರ ತೊಟಗೇರವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ಮಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
0: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
0: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಜಯ ಸರ್ಜನ್ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯ, ಅದರ ಬಗ್ಗೆ ಪ್ರಾರಂಭ ಮಾಡೋಣ. ಚರ್ಮದ ಆರೋಗ್ಯದ ಮಹತ್ವದ ಬಗ್ಗೆ ತಿಳಿಸಿ.
1: ಇವಾಗ ಚರ್ಮದ ಆರೋಗ್ಯ ಅಂತ ಹೇಳಿದ್ರೆ ಬರೇ ಚರ್ಮದ ಆರೋಗ್ಯ ಇರಲ್ಲ, ಇದು ದೇಹದ ಆರೋಗ್ಯನೂ ಇಂಪಾರ್ಟೆಂಟ್. ಸೊ ನಮ್ ದೇಹ ಆರೋಗ್ಯವಾಗಿದ್ರೆ ನಮ್ ಚರ್ಮನು ಆರೋಗ್ಯವಾಗಿರುತ್ತೆ, ಅಥವಾ ಪಳಪಳ ಹೊಳಿತದೆ ಅದಂತ ಹೇಳ್ಬೋದು. ಸೊ ನಾವು ನಮ್ದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಮ್ ಚರ್ಮದಲ್ಲೂ ಬೇರೆ ಬೇರೆ ಲಕ್ಷಣಗಳು, ಅನಾರೋಗ್ಯದ ಲಕ್ಷಣಗಳು ಕಾಣ್ಕೋಬಹುದು. ಸೊ ಚರ್ಮದ ಆರೋಗ್ಯ ಬರೇ ನಾವು ಸ್ನಾನ ಮಾಡೋದ್ರಿಂದ ಇರಲ್ಲ. ಏನಂತ ಅಂದ್ರೆ, ಓಕೆ, ದಿನ ಸ್ವಚ್ಛಾಗಿ ಸ್ನಾನ ಮಾಡ್ಬಿಟ್ಟು ಅದು ಮಾಡ್ಲೇಬೇಕು. ದಿನ ಜಳಕ ಮಾಡೋದು ಮ್ಯಾಂಡ್ರೇಟರಿ, ಅದು ಬಿಡೋಂಗಿಲ್ಲ. ಬಟ್ ಅದ್ರ ಜೊತೆಗೆ ನಾವು ನಮ್ಗೆ ಆರೋಗ್ಯವಾಗಿ ಇರಕ್ಕೆ ಏನೇನ್ ಮಾಡ್ಬೇಕು ಅದನ್ನು ಎಲ್ಲ ಮಾಡ್ಬೇಕು. ಸೊ ದೇಹ ಆರೋಗ್ಯವಾದ್ರಷ್ಟೇನೆ ಚರ್ಮನು ಆರೋಗ್ಯವಾಗಿರುತ್ತೆ. ಸೊ ಎಲ್ಲರಿಗೂ ಗೊತ್ತಿದೆ ಆರೋಗ್ಯ ಹೇಗಿರ್ಬೇಕು ಅಂತ, ಬಟ್ ನಾವು ಅದ್ರ ಬಗ್ಗೆ ಮಾತಾಡ್ಕೊಂತ ಹೋಗೋಣ.
0: ಎಸ್, ಖಂಡಿತ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಲ್ಲಿ ಕಂಡು ಬರುವಂತಹ ಚರ್ಮದ ಸಮಸ್ಯೆಗಳು ಯಾವುವು, ಅದ್ರ ಬಗ್ಗೆ ತಿಳಿಸಿ.
1: ಓಕೆ, ನಾವಿವಾಗ ಏನ್ ಹೇಳ್ಬೋದಂದ್ರೆ, ಚರ್ಮದಲ್ಲಿ ಅಂದ್ರೆ ದೇಹದಲ್ಲಿ ಏನೇ ಅನಾರೋಗ್ಯ ಇರಲಿ ಅದು ಚರ್ಮದ ಮೇಲೆ ಕಂಡೇ ಕಾಣುತ್ತೆ. ನಾವು ಏನ್ ಹೇಳ್ತೇವಂದ್ರೆ, ಚರ್ಮ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳೋದು. ಸೊ ಸರ್ಫೇಸ್ ಏರಿಯಾ ಎಲ್ಲ ನೋಡಿದ್ರೆ ಚರ್ಮನೇ ಜಾಸ್ತಿ ಏನಂತ ಹೇಳ್ತೀರಾ ಸ್ಪೇಸ್ ಅಕ್ಯುಪೈ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಸೊ ಯಾವುದೇ ರೋಗ ಆಗ್ಲಿ, ಸಿಂಪಲ್ ಆಗಿ ಫಸ್ಟ್ ಅಂದ್ರೆ ನಾವು ಏನ್ ಹೇಳ್ಬೋದು, ಇನ್ಫೆಕ್ಷನ್ ಅಂತ ಹೇಳ್ಬೋದು, ಇನ್ಫ್ಲಮೇಟರಿ ಅಂತ ಹೇಳ್ಬೋದು, ಆಟೋ ಇಮ್ಯೂನ್ ಅಂತ ಹೇಳ್ಬೋದು. ಸೊ ಇವ್ ಯಾವ್ದಾದ್ರೂ ಇರ್ಲಿ ಅದು ಚರ್ಮದಲ್ಲಿ ಒಂದಲ್ಲ ಒಂದು ರೀತಿನಲ್ಲಿ ಕಾಣ್ಕೊಳತ್ತೆ. ಫಸ್ಟ್ ಬಂದ್ಬಿಟ್ಟು ನಾವು ಏನ್ ಹೇಳೋಣ ಅಂದ್ರೆ ಮೆಟಬಾಲಿಕ್ ಡಿಸೀಸ್ ಅಂತ. ಇವಾಗ ನಮ್ ಇಂಡಿಯಾನಲ್ಲಿ ಅಥವಾ ನಮ್ ದೇಶದಲ್ಲಿ ತುಂಬಾ ಎಲ್ಲರಲ್ಲೂ ಕಾಣ್ಕೊಂತ ಇರೋದು ನಾವೇನ್ ಹೇಳ್ತೇವಂದ್ರೆ ಡಯಾಬಿಟಿಸ್. ಸೊ ಇದು ಏನಾಗುತ್ತಂದ್ರೆ, ಇಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಸೊ ಅದೇ ಫಸ್ಟ್ ಗುಣ ಆಗಿರ್ತದೆ ಅಂದ್ರೆ, ಫಸ್ಟ್ ಡಯಾಬಿಟಿಸ್, ಸಡನ್ ಆಗಿ ಡಯಾಬಿಟಿಸ್ ಬರಲ್ಲ ಯಾರಿಗಾದ್ರೂ. ಅವ್ರಿಗೆ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರ್ಗೆ ಏನಾಗುತ್ತೆ, ಅವ್ರಿಗೆ ಕತ್ತಲ್ಲಿ, ಬಗಲಲ್ಲಿ, ತೊಡೆ ಸಂದಿನಲ್ಲಿ, ಕಣ್ ಸುತ್ತಲು ಎಲ್ಲ ಕಪ್ಪಾಗುತ್ತೆ, ಮತ್ತೆ ಚರ್ಮನು ಸ್ವಲ್ಪ ದಪ್ಪ ಆಗ್ಬಹುದು. ಇದಕ್ಕೆ ನಾವು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಆಮೇಲೆ ಸ್ಕಿನ್ ಟ್ಯಾಕ್ಸ್ ಕಾಣ್ಕೊಳ್ಳೋದು. ಸೊ ಇದೆಲ್ಲಾನು ಇನ್ಸುಲಿನ್ ರೆಸಿಸ್ಟೆನ್ಸ್ ಲಕ್ಷಣಗಳು. ಇವಾಗ ಇದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಸೊ ಯಾರಿಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತ, ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ಊಟದಲ್ಲೆಲ್ಲ ಕರೆಕ್ಟ್ ಆಗಿ ಇದನ್ನ ಮಾಡ್ಕೊಂಡ್ರೆ ಆಕ್ಚುಲಿ ದೇ ಕ್ಯಾನ್ ಪ್ರಿವೆಂಟ್ ಡಯಾಬಿಟೀಸ್. ಸೊ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂಪಾರ್ಟೆಂಟ್. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ಊಟನೂ ಆಯ್ತು, ಎಕ್ಸಸೈಸು ಆಯ್ತು, ನಿದ್ದೆನೂ ಆಯ್ತು, ಆಮೇಲೆ ಮನಸ್ಸಿನ ಸಂತೋಲನ ಅಂದ್ರೆ ಮನಸ್ಸನ್ನ ಕಾಮ್ ಆಗಿ ಇಟ್ಕೊಳ್ಳೋದು. ಸ್ಟ್ರೆಸ್ ಲೆವೆಲ್ನ ಎಲ್ಲಾರ್ಗು ಸ್ಟ್ರೆಸ್ ಇರುತ್ತೆ, ಬಟ್ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೇವಿ ಅದು ಇಂಪಾರ್ಟೆಂಟ್. ಸೊ ಇದು ಎಲ್ಲಾನು ಒಂದ್ ಸರಿ ಸಮಾನ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಮುಂದೆ ಶುಗರ್ ಬರೋದು ಅಥವಾ ಡಯಾಬಿಟಿಸ್ ಬರೋದನ್ನ ನಾವು ತಡೆಗಟ್ಬೋದು. ಸೊ ಇದು ಒಂದ್ ಲಕ್ಷಣ. ಸೊ ಇನ್ನ ಇವಾಗ ಎಲ್ಲಿ ಇದಾವೆ, ಇವಾಗ ಮಳೆಗಾಲ. ಸೊ ಏನಾಗ್ತಾ ಇದೆ, ಯಾರ್ದು ಬಟ್ಟೆ ಒಣಗ್ತಾ ಇಲ್ಲ, ಎಲ್ಲಾರ್ದು ಬಟ್ಟೆ ಹಸಿ. ನಾವು ಎಷ್ಟೊಂದ್ಸತಿ ಹಸಿ ಹಸಿ ಆಗಿರ್ತೇವಿ. ಸೊ ಈ ಟೈಮಲ್ಲಿ ಫಂಗಲ್ ಇನ್ಫೆಕ್ಷನ್ ಅಥವಾ ಗಜಕರ್ಣಿ ಇದು ಕಾಣ್ಕೊಳ್ಳೋದು ತುಂಬಾ ಕಾಮನ್ ಆಗಿರುತ್ತೆ. ಸೊ ಇವಾಗ ಇದನ್ನ ಹೇಗ್ ಪ್ರಿವೆಂಟ್ ಮಾಡ್ಬೋದಪ್ಪ ಅಂತಂದ್ರೆ, ಯಾವಾಗೂ ಬಟ್ಟೆನ ಒಣಗಿಸ್ಬಿಟ್ಟು ಇಸ್ತ್ರಿ ಮಾಡಿ ಆಮೇಲೆ ಹಾಕೊಳ್ಳಿ. ಹಸಿ ಬಟ್ಟೆನ ಹಾಕ್ಬಾರ್ದು. ಸ್ನಾನ ಆದ್ಮೇಲೆ ಒತ್ತಿಯಾಗಿ ಒರೆಸ್ಕೋಬೇಕು, ಬೇಕಿದ್ರೆ ಒಂದ್ 2 ನಿಮಿಷ ಫ್ಯಾನ್ ಗಾಳಿಗೂ ಆರಿಸ್ಕೊಂಡು ಆಮೇಲೆ ಬಟ್ಟೆ ಹಾಕೊಳ್ಳಿ. ಹಸಿ ಹಸಿ ಆಗಿದ್ರೆ ಡೆಫಿನೆಟ್ ಆಗಿ ಗಜಕರಣಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಮಾಡೋದ್ರಿಂದ ಅಟ್ ಲೀಸ್ಟ್ ಟು ಅನ್ ಎಕ್ಸ್ಟೆಂಟ್ ವಿ ಕ್ಯಾನ್ ಪ್ರಿವೆಂಟ್ ಇದು ಗಜಕರಣಿ ಅಥವಾ ಫಂಗಲ್ ಇನ್ಫೆಕ್ಷನ್.
0: ಬಹಳ ಮುಖ್ಯವಾಗಿ ತಾವು ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳಿದ್ರೆ, ಒಳಗೇನಾಗುತ್ತೆ ಅದರ ಬಗ್ಗೆ ನಮ್ಮ ಚರ್ಮದ ಮೇಲೆ ಗೊತ್ತಾಗುವ ಒಂದು ಲಕ್ಷಣ ಬಂದೇ ಬರುತ್ತೆ ಅಂತ. ಮಳೆಗಾಲದ ಬಗ್ಗೆನೂ ತಾವು ಚೆನ್ನಾಗಿ ಹೇಳಿದ್ರಿ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಡಾಕ್ಟರ್ ವಿಜಯ ಸರ್ಜನ್ ಅವರು. ಈಗ ಆಕ್ನಿ ಬಗ್ಗೆ ತಾವು ಮಾತನಾಡೋಣ. ಬಹಳಷ್ಟು ಜನರು ಈ ಒಂದು ಟೀನೇಜರ್ಸ್ ನಲ್ಲಿ ಕಂಡು ಆಗಿರುವಂತಹ ಒಂದು ಆಕ್ನೆ, ಅದಕ್ಕೆ ವಿಭಿನ್ನವಾದ ಅವರು ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾರೆ. ಆಕ್ನೆ ಆಗ್ಲಿಕ್ಕೆ ಕಾರಣವೇನು ಅದ್ರ ಬಗ್ಗೆ ಸ್ವಲ್ಪ.
1: ಓಕೆ, ನಾನು ತುಂಬಾ ಕಾಂಪ್ಲಿಕೇಟ್ ಮಾಡಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಮೊಡವೆ ಅನ್ನೋದು ಏನಂತ ಹೇಳ್ಬೋದು, ಮೆಜಾರಿಟಿನಲ್ಲಿ ಫಿಸಿಯಾಲಜಿಕಲ್ ಅಂತ ಹೇಳ್ತೀವಿ. ಅಂದ್ರೆ ಒಂದ್ ಏಜ್ ಅಲ್ಲಿ ಇರುತ್ತೆ, ಅರೌಂಡ್ 13-30 ವರ್ಷ ತನಕ. ಹೆಚ್ಚು ಕಡಿಮೆ ಎಲ್ಲಾರ್ಗೂ ಪ್ರಮಾಣ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಪಿಂಪಲ್ಸ್ ಕಂಡೇ ಕಾಣ್ಕೊಳುತ್ತೆ. ಸೊ ಇದು ನಾರ್ಮಲ್. ಬಟ್ ನಾವ್ ಯಾವಾಗೂ ಪಿಂಪಲ್ಸ್ ನ ಯಾಕೆ ಟ್ರೀಟ್ ಮಾಡ್ತೀವಿ ಅಂದ್ರೆ, ಅದು ಹೋಗ್ಬಿಟ್ಟು ಕಲೆಗಳನ್ನ ಕೊಡಬಾರ್ದು ಅಂತ, ಸ್ಕಾರ್ಸ್ ಆಗ್ಬಾರ್ದು ಅಂತ. ಯಾಕಂದ್ರೆ ಪಿಂಪಲ್ಸ್ ಹೋಗ್ಬಿಡುತ್ತೆ, ಅದೇನು ಲೈಫ್ ಲಾಂಗ್ ಇರಲ್ಲ. ಬಟ್ ಯಾವಾಗಾದ್ರೂ ಕಲೆಗಳು ಅಥವಾ ಸ್ಕಾರ್ಸ್ ಏನಿರುತ್ತಲ್ಲ, ಅದು ಲೈಫ್ ಲಾಂಗ್ ಇರುತ್ತೆ. ಸೊ ಅದನ್ನ ನಾವು ಡೆಫಿನೆಟ್ ಆಗಿ ಟ್ರೀಟ್ ಮಾಡ್ಬೇಕಾಗತ್ತೆ. ಸಿಂಪಲ್ ಆಗಿ ಇವಾಗ ಹೆಂಗಂದ್ರೆ, ಮೊಡವೆ ಅದರಲ್ಲಿ ಸ್ಟೇಜಸ್ ಇರುತ್ತೆ. ಅಂದ್ರೆ ಫಸ್ಟ್ ಲಕ್ಷಣ ಕಾಣ್ಕೊಳ್ಳೋದು ನಾವೇನಂತ ಹೇಳ್ತೀವಿ, ಬ್ಲ್ಯಾಕ್ ಹೆಡ್ ಅಥವಾ ವೈಟ್ ಹೆಡ್ ಅಂತ ಹೇಳ್ತೀವಿ, ಅದು ಫಸ್ಟ್ ಇರುತ್ತೆ. ಅದಾದ್ಮೇಲೆ ಏನಾಗತ್ತೆ ಅಂದ್ರೆ ಕೆಂಪಾಗದ್ ಗುಳ್ಳೆಗಳಾಗತ್ತೆ, ಆಮೇಲೆ ಗುಳ್ಳೆದಿಂದ ಏನಂದ್ರೆ ಕ್ಯೂ ಬಕ್ಕಿ ಆಗತ್ತೆ. ಅದಾದ್ಮೇಲೆ ಎಷ್ಟೊಂದ್ ಜನಕ್ಕೆ ಸ್ಕಾರ್ಸ್ ಆಗ್ಬೋದು ಅಥವಾ ಕಲೆಗಳಾಗ್ಬೋದು. ಸೊ ಎಲ್ಲ ಸ್ಟೇಜಸ್ ಇರುತ್ತೆ. ಯಾರಿಗೆ ಬರೇ ಕೊಮೆಡಾನ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡು ಓವರ್ ಟ್ರೀಟ್ಮೆಂಟ್ ಎಲ್ಲ ಮಾಡೋದ್ ಬೇಕಾಗಿಲ್ಲ. ಬಟ್ ಯಾರಿಗೆ ಪಸ್ ಎಲ್ಲ ಆಗ್ಬಿಟ್ಟು ಕಲೆ ಬೀಳೋ ಚಾನ್ಸ್ ಇರುತ್ತೆ, ಅವ್ರಿಗೆ ಕರೆಕ್ಟ್ ಆಗಿ ಚಂದಾಗಿ ಟ್ರೀಟ್ಮೆಂಟ್ ಕೊಡ್ಲೇಬೇಕು. ನಾವು ಇವಾಗ ಏನ್ ಮಾಡೋಣ, ಇವಾಗ ಪಿಂಪಲ್ಸ್ ಬಗ್ಗೆ ನೀವು ಮನೇಲಿ ಏನ್ ಮಾಡ್ಬೋದು ಅಂತ ಹೇಳೋಣ. ಯಾವಾಗೂನು ಪಿಂಪಲ್ಸ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಹಾರ್ಷ್ ಆಗಿರೋ ಫೇಸ್ ವಾಶಸ್ ಎಲ್ಲ ಯೂಸ್ ಮಾಡಬೇಡಿ. ಸೊ ಫೇಸ್ ವಾಶ್ ನ ಓವರ್ ಆಗು ಯೂಸ್ ಮಾಡಬಾರ್ದು. ಓಕೆ, ಎಷ್ಟಂದ್ರೆ 3 ಸತಿ ಮುಖ ತೊಳ್ಕೊಂಡ್ರೆ ಸಾಕಾಗುತ್ತೆ. ನೀವು ಓವರ್ ಆಗಿ ಮಾಡಿದ್ರೆ ಏನಾಗುತ್ತೆ, ಸ್ಕಿನ್ ಇನ್ನೂ ಡ್ರೈ ಆಗುತ್ತೆ, ಡ್ರೈ ಆಗ್ಬಿಟ್ಟು ಇರಿಟೇಷನ್ ಆಗುತ್ತೆ. ಸೊ ಅದು ಮಾಡೋದಿಲ್ಲ. ಆಮೇಲೆ ಡೆಫಿನೆಟ್ ಆಗಿ ಕ್ಲೀನ್ ಇರೋದ್ರಿಂದ ಆದಷ್ಟು ಮೊಡವೆ ಕಡಿಮೆ ಇರುತ್ತೆ. ಬಟ್ ಹೇಳೋದ್ ಪ್ರಕಾರ ಒಂದ್ ಏಜ್ ಅಲ್ಲಿ ಮೊಡವೆ ಬರುತ್ತೆ. ಸೊ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಚೂಟೋದು ಕಿತ್ತೋದು ಏನು ಮಾಡಬಾರ್ದು. ಆಮೇಲೆ ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್ ನ ಏನೇನೋ ಯೂಸ್ ಮಾಡಬೇಡಿ. ನೀವ್ ಏನ್ ಯೂಸ್ ಮಾಡ್ಬೋದು ಅಂದ್ರೆ, ಬೆನ್ಸಲ್ ಪರಾಕ್ಸೈಡ್ ಬರುತ್ತೆ, ಅದು ಯೂಸ್ ಮಾಡ್ಬೋದು, ದಟ್ ಇಸ್ ಫೈನ್. ಓಕೆ, ಆಮೇಲೆ ರೆಟಿನಾಯ್ಡ್ಸ್ ಅಂತ ಹೇಳ್ತೀವಿ, ಅದು ಯೂಸ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್. ಸುಮ್ನೆ ಲೈಫ್ ಲಾಂಗ್ ಏನೇನೋ ಹಚ್ಕೊಳ್ಳಂತ ಹೋಗ್ಬೇಡಿ. ಪಿಂಪಲ್ಸ್ ಎಲ್ಲ ಇದ್ದಾಗ ಯಾವತ್ತು ಸ್ಟೀರಾಯ್ಡ್ಸ್ ನ ಯೂಸ್ ಮಾಡಬಾರ್ದು, ಅದನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಸುಮ್ನೆ ಓವರ್ ದ ಕೌಂಟರ್ ಯಾರೋ ಹೇಳ್ತಾರೆ ಅಂತ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಬೇಡಿ. ಮುಖನ ಅಟ್ ಲೀಸ್ಟ್ 1-3 ಟೈಮ್ಸ್ ತೊಳಿರಿ. ಆಮೇಲೆ ನಿಮ್ ಡಾಕ್ಟರ್ ಕೊಟ್ಟೆ ಕ್ರೀಮ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ರಿ, ಇನ್ಸ್ಟ್ರಕ್ಷನ್ ಪ್ರಕಾರ ಫಾಲೋ ಮಾಡ್ರಿ. ಸೊ ಅದರಿಂದ ಮೋಸ್ಟ್ ಆಫ್ ದ ಟೈಮ್ ಸಿಂಪಲ್ ಆಕ್ನೆ ಟ್ರೀಟ್ಮೆಂಟ್ ಅಂದ್ರೆ ಕ್ಯೂರ್ ಆಗಲ್ಲ, ಬಟ್ ಕಂಟ್ರೋಲ್ ಬರುತ್ತೆ. ಬಟ್ ತುಂಬಾ ಜಾಸ್ತಿ ಇತ್ತು, ಕ್ಯೂ ಗುಳ್ಳೆ ಇದೆ, ಸ್ಕಾರ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ನೀವು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಅವ್ರು ಹೇಳಿದ ಡ್ಯೂರೇಷನ್ ತನಕ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ.
0: ಡಾಕ್ಟರ್ ಮೇಡಮ್, ತಾವು ತಮ್ಮ ಉತ್ತರದಲ್ಲಿ ಹೇಳಿದ್ರಿ 2-3 ಮೆಡಿಸಿನ್ ಬಗ್ಗೆ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಈಗ ಮಾಹಿತಿಯ ಯುಗ, ಗೆಟ್ ಇನ್ಫಾರ್ಮೇಶನ್ ಅಟ್ ಎ ಕ್ಲಿಕ್ ಅಂತ ಹೇಳ್ತಾರೆ. ಸೆಲ್ಫ್ ಮೆಡಿಕೇಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ. ಚರ್ಮದ ಒಂದು ವಿಷಯ ಬಂದಾಗ ಸೆಲ್ಫ್ ಮೆಡಿಕೇಶನ್ ಒಳ್ಳೇದಾ ಕೆಟ್ಟದ, ಅದ್ರ ಬಗ್ಗೆ ವೈದ್ಯರಾದ ನೀವು ಏನ್ ಹೇಳಕ್ ಇಷ್ಟ?
1: ಸೆಲ್ಫ್ ಮೆಡಿಕೇಶನ್ ಯಾವಾಗೂ ಮಾಡಬಾರ್ದು. ಏನಿದೆ ಅಂದ್ರೆ, ನಾನ್ ಆಗ್ಲೇ ಹೇಳ್ದಂಗೆ ನಮ್ದು ಚರ್ಮ ಲಾರ್ಜೆಸ್ಟ್ ಆರ್ಗನ್ ಇದೆ. ನಾವ್ ಅದ್ರ ಮೇಲೆ ಏನ್ ಹಚ್ಕೊಂಡ್ರು ಅದ್ ಅಬ್ಸಾರ್ಬ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಮ್ ಸಿಸ್ಟಮ್ ಒಳಗೆ ಹೋಗುತ್ತೆ ಅದು. ಸೊ ನಾವ್ ಏನಾದ್ರೂ ಕೆಟ್ಟ ವಸ್ತು ಹಚ್ಕೊಂಡ್ರೆ ಡೆಫಿನೆಟ್ ಆಗಿ ಅದು ನಮ್ ಬಾಡಿ ಒಳಗೆ ಹೋಗಿ ಕೆಟ್ಟ ದುಷ್ಪರಿಣಾಮನೇ ಮಾಡುತ್ತೆ. ಸೊ ಯಾವ್ದಾದ್ರೂ ಮೆಡಿಕೇಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೊಂದ್ ಬೇಸಿಕ್ ಐಡಿಯಾ ಇರಬೇಕು. ನೆಟ್ಟಲ್ಲಿ ಒಂದೊಂದ್ಸತಿ ಐಡಿಯಾ ಸಿಗುತ್ತೆ, ಸಿಗಲ್ಲ, ಬಟ್ ಅದು ಏನಂದ್ರೆ ಅಥೆಂಟಿಕೇಟೆಡ್ ಇರಲ್ಲ. ಯಾರಾದ್ರೂ ನೆಟ್ಟಲ್ಲಿ ಏನಾದ್ರೂ ಹಾಕ್ಬಿಡ್ಬೋದು. ಸೊ ನೀವು ಅಥೆಂಟಿಕ್ ಇನ್ಫಾರ್ಮೇಶನ್ ಸರ್ಚ್ ಮಾಡಿದ್ರೆ ಪೇಷಂಟ್ ಇನ್ಫಾರ್ಮೇಶನ್ ಅಂತ ಸಿಗುತ್ತೆ ಕರೆಕ್ಟ್ ಆಗಿ ವೆಬ್ಸೈಟ್ಸ್ ಅಲ್ಲಿ. ಆ ಇನ್ಫಾರ್ಮೇಶನ್ ಪೇಷಂಟ್ಸ್ ಅಂತಾನೆ ಇರುತ್ತೆ. ಸೊ ನೀವು ಅದನ್ನ ನೋಡ್ಕೊಂಡ್ಬಿಟ್ಟು ಮಾಡ್ಕೊಂಡು ಫಾಲೋ ಮಾಡ್ಬೋದು. ಸಿಂಪಲ್ ಹೌಸ್ ರೆಮಿಡೀಸ್ ಎಲ್ಲ ಇರ್ತಾವ, ಲೈಕ್ ಮುಖ ತೊಳೆಯೋದು, ರಫ್ ಆಗಿರ್ಬಾರ್ದು, ಮತ್ತೆ ಡೈಲಿ ರೂಟೀನು ಏನ್ ಫಾಲೋ ಮಾಡ್ಬೇಕು. ಲೈಕ್ ಇವಾಗ ಪಿಂಪಲ್ಸ್ ಇದ್ದಾಗ ಸ್ವಲ್ಪ ಮಟ್ಟಿಗೆ ಡೈರಿ ಅವಾಯ್ಡ್ ಮಾಡ್ಬೇಕು, ಸ್ವೀಟ್ಸ್ ಅವಾಯ್ಡ್ ಮಾಡ್ಬೇಕು. ಸೊ ಆಮೇಲೆ ಫೈಬರ್ ರಿಚ್ ಫುಡ್ ಅಂದ್ರೆ ತರಕಾರಿಗಳೆಲ್ಲ ಜಾಸ್ತಿ ತಿನ್ಬೇಕು. ಸೊ ಇದರಿಂದ ಏನಾಗತ್ತಂದ್ರೆ ಪಿಂಪಲ್ಸ್ ಏನ್ ಪೂರ್ತಿ ನಿಂತೋಗಲ್ಲ, ಬಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಜಾಸ್ತಿ ಫ್ಲೇರ್ ಅಂತ ಏನ್ ಹೇಳ್ತೀವಿ ಅದಾಗಲ್ಲ. ಆಮೇಲೆ ಇನ್ನೊಂದು, ಹುಡುಗಿಯರಲ್ಲಿ ಅವ್ರದ್ದು ಸೈಕಲ್ಸ್ ಎಲ್ಲ ಇದ್ದಾಗ ಅದು ಇರುತ್ತೆ, ಪಿಂಪಲ್ಸ್ ಕಾಣುತ್ತೆ. ಡೆಫಿನೆಟ್ ಆಗಿ ಮೆಜಾರಿಟಿ ಪ್ರಾಬ್ಲಮ್ಸ್ ಏನಾಗೋದಂದ್ರೆ, ಒಂದ್ ಪಿಂಪಲ್ ಅದೇನು ಟಿವಿನಲ್ಲಿ ಎಲ್ಲ ಬರುತ್ತಲ್ಲ, ಒಂದ್ ಪಿಂಪಲ್ ಬಂದ್ಬಿಟ್ರೆ ನಿಮ್ಗೆ ಯಾರು ಇಷ್ಟಾನೇ ಪಡಲ್ಲ, ಆ ತರ ಏನಿರಲ್ಲ. ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಒಂದ್ ಏಜ್ ಅಲ್ಲಿ ನಿಮ್ಗೆ ಬರುತ್ತೆ ಪಿಂಪಲ್ಸ್. ಸೊ ಅದನ್ನ ಚೂಟೋದು ಕಿತ್ತೋದು ಅಥವಾ ಒಂದ್ ದಿವಸ ಅಲ್ಲಿ ಒಂದ್ ಕ್ರೀಮ್ ಹಚ್ಚಿದ ತಕ್ಷಣ ಅದು ಮರುದಿವಸನೆ ಹೋಗ್ಬಿಡತ್ತೆ, ಅದೆಲ್ಲ ತಪ್ಪು ಇನ್ಫಾರ್ಮೇಶನ್ ಇದೆ. ಆತರ ಏನಾಗಲ್ಲ, ಪಿಂಪಲ್ಸ್ ಬಂದ್ರೆ ಒಂದ್ ಟೈಮ್ ತಗೊಳುತ್ತೆ, ಸ್ಲೋ ಆಗಿ ಹೋಗುತ್ತೆ, ಒಂದ್ ವಾರ ಇರ್ಬೋದು, ಒಂದ್ ಹತ್ತು ದಿವಸ ಇರ್ಬೋದು, ಅದ್ ತನ್ನಷ್ಟಕ್ಕೆ ತಾನೇ ಹೋಗ್ಬಿಟ್ಟು ಏನೂ ಆಗೋದಿಲ್ಲ. ಅಂದ್ರೆ ಒಂದ್ ಚಿಕ್ಕ ಕಲೆ ಇರ್ಬೋದು, ಆಮೇಲೆ ಅದು ಹೋಗ್ಬಿಡುತ್ತೆ. ಬಟ್ ನೀವು ಚೂಟೋದು ಕಿತ್ತೋದು ಏನಾರು ಮಾಡಿದ್ರೆ ನಾವೇನ್ ಹೇಳ್ತೇವೆ ಅಂದ್ರೆ ಸ್ಕಾರ್ ಅಂತ ಹೇಳ್ತೀವಿ. ಅದು ಲೈಫ್ ಲಾಂಗ್ ಇರುತ್ತೆ. ಅದನ್ನ ಮತ್ತೆ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ನೀವು ತುಂಬಾ ಖರ್ಚೆಲ್ಲ ಮಾಡ್ಬೇಕು, ತುಂಬಾ ಟೈಮ್ ಎಲ್ಲ ಹೋಗುತ್ತೆ. ಸೊ ಯಾವತ್ತು ಚೂಟೋದು ಕಿತ್ತೋದು ಯಾವತ್ತು ಮಾಡಬಾರದು.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KL ಈ ಕನಸು. ವಿಷಯ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಿಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಡಾಕ್ಟರ್ ಮೇಡಮ್, ಈಗ ರೋಗಗಳ ಬಗ್ಗೆ ಮಾತನಾಡೋಣ. ಎಕ್ಸಿಮಾ ಅಂದ್ರೆ ಏನು, ಅದರ ಲಕ್ಷಣ?
1: ಎಕ್ಸಿಮಾ ಅಂದ್ರೆ ಇದು ಒಂದು ಕಾಮನ್ ಟರ್ಮಿನಾಲಜಿ ಅಂತ ಹೇಳ್ಬೋದು. ಎಲ್ಲದಕ್ಕೂ ಎಕ್ಸಿಮಾ ಅಂತ ಹೇಳ್ತೀವಿ. ಅಂದ್ರೆ ಸ್ಕಿನ್ ಅಳ್ತಾ ಇದ್ರೆ ಅಂದ್ರೆ ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಎಕ್ಸಿಮಾ ಅಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಇವಾಗ ಅಟೋಪಿಕ್ ಎಕ್ಸಿಮಾ ಅಂತ ಹೇಳ್ತೇವೆ, ಇವಾಗ ಸ್ಕಿನ್ ಡ್ರೈ ಆದ್ರೆ ಹೇಳೋದು ಅಸ್ಟಿಯೋಟಿಕ್ ಎಕ್ಸಿಮಾ ಅಂತ ಹೇಳ್ತೇವೆ, ಇರಿಟೆಂಟ್ ಎಕ್ಸಿಮಾ ಅಂದ್ರೆ ಇರಿಟೆಂಟ್ ಸಾಮಾನ್ ವಸ್ತುಗಳನ್ನ ನಾವ್ ಏನಾರು ಕೈ ಮೇಲೆ ಹಚ್ಕೊಂಡ್ರೆ ಅವಾಗ ಸ್ಕಿನ್ ರಿಯಾಕ್ಟ್ ಮಾಡುತ್ತೆ, ರೆಡ್ ಆಗುತ್ತೆ, ಅದಕ್ಕೂ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ಗೂ ಎಕ್ಸಿಮಾನೇ ಆಗುತ್ತೆ. ಸೊ ಎಕ್ಸಿಮಾ ತುಂಬಾ ತರದಿದೆ. ಸೊ ಸಾಮಾನ್ಯವಾಗಿ ನಾವು ಚಳಿಗಾಲದಲ್ಲಿ ನೋಡ್ಬೇಕಾಗಿರೋದಂದ್ರೆ ವಿಂಟರ್ ಎಕ್ಸಿಮಾ ಅಂತ ಹೇಳ್ಬೋದು. ಲೈಕ್ ಈಸಿ ಆಗಿರೋ ಟರ್ಮ್ಸ್ ಯೂಸ್ ಮಾಡೋಣ, ತುಂಬಾ ಕಾಂಪ್ಲಿಕೇಟೆಡ್ ಟರ್ಮ್ಸ್ ಯೂಸ್ ಮಾಡಿದ್ರೆ ಯಾರಿಗೂ ಅರ್ಥನೂ ಆಗಲ್ಲ. ಸೊ ಏನಾಗುತ್ತೆ, ವಿಂಟರ್ ಸೀಸನ್ ಅಲ್ಲಿ ನಮ್ ಅಟ್ಮಾಸ್ಫಿಯರ್ ಅಲ್ಲಿ ಹ್ಯುಮಿಡಿಟಿ ಅಂದ್ರೆ ನೀರಿನ ಅಂಶ ಕಡಿಮೆ ಇರುತ್ತೆ. ಸೊ ಅದೇನ್ ಮಾಡುತ್ತಂದ್ರೆ ನಮ್ ದೇಹದ ಮೇಲಿರೋ ನೀರಿನ ಅಂಶ ಅಟ್ಮಾಸ್ಫಿಯರ್ ಹೋಗುತ್ತೆ. ಸೊ ನಮ್ ಸ್ಕಿನ್ ಡ್ರೈ ಆಗುತ್ತೆ. ಸ್ಕಿನ್ ಡ್ರೈ ಆದ್ಮೇಲೆ ಏನಾಗುತ್ತಂದ್ರೆ ಅದು ಒಂದ್ ಸ್ವಲ್ಪ ಕೆಂಪ್ ಆಗ್ಬೋದು, ಬಿರುಕ್ ಬಿಡ್ಬೋದು, ಎಸ್ಪೆಷಲಿ ಹೀಲ್ದಲ್ಲೆಲ್ಲ ಒಡಿತದೆ, ಅಂದ್ರೆ ಕಾಲೆಲ್ಲ ಸೀಳ್ಬೋದು. ಇದೆಲ್ಲಾನು ಯಾಕಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಹ್ಯುಮಿಡಿಟಿ ಕಡಿಮೆ ಆಗೋದಕ್ಕೆ ಆಗುತ್ತೆ. ಸೊ ಇವಾಗಪ್ಪ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಸ್ನಾನ ಮಾಡೋದು ಒಂದು ರೀತಿ ಇರುತ್ತೆ. ಎಲ್ಲಾರ್ಗೂ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಲಾಂಗ್ ಬಾತ್ಸ್, ಒಂದ್ ಗಂಟೆ ತನಕ ಸ್ನಾನ ಮಾಡೋದು ಬಿಸಿ ಬಿಸಿ ಇರ್ಬೇಕು. ಬಟ್ ಅದು ಚರ್ಮಕ್ಕೆ ಆರೋಗ್ಯಕರ ಅಲ್ಲ. ಚರ್ಮಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಶಾರ್ಟ್ ಬಾತ್ಸ್ ಅಂದ್ರೆ 2-5 minutes ಅಷ್ಟು, ಆಮೇಲೆ ಲೂಕ್ ವಾರ್ಮ್ ವಾಟರ್. ಲೂಕ್ ವಾರ್ಮ್ ವಾಟರ್ ಅಂದ್ರೆ ಉಗುರ್ಬೆಚ್ಚ ನೀರಲ್ಲಿ ಜಳಕ ಮಾಡ್ಬೇಕು. ತುಂಬಾ ಸುಡು ಸುಡು ನೀರಲ್ಲಿ ಜಳಕ ಮಾಡಬಾರ್ದು. ಆಮೇಲೆ ಯಾವಾಗೂ ಮಾಯಿಶ್ಚರೈಸಿಂಗ್ ಸೋಪ್ ಯೂಸ್ ಮಾಡಿ, ಹಾರ್ಶ್ ಸೋಪ್ ಎಲ್ಲ ಯೂಸ್ ಮಾಡಬೇಡ್ರಿ. ಸ್ನಾನ ಆದ ತಕ್ಷಣ ಯಾವ್ದಾದ್ರು ಬಾಡಿ ಲೋಷನ್ ಮೈ ತುಂಬಾ ಹಚ್ಬೇಕು. ಎಸ್ಪೆಷಲಿ ಬಾಡಿ ಲೋಷನ್ಸ್ ಯಾವಾಗ ಯೂಸ್ ಮಾಡ್ತೀರಾ ಅವಾಗ ಜಾಸ್ತಿ ಫ್ರೇಗ್ರೆನ್ಸ್ ಇರೋದು ಯೂಸ್ ಮಾಡಬೇಡ್ರಿ. ಫ್ರೇಗ್ರೆನ್ಸ್ ಇರೋದು ಚೆನ್ನಾಗಿ ಅನ್ಸುತ್ತೆ, ಬಟ್ ಅದರಿಂದ ಇರಿಟೇಷನ್ ಆಗ್ಬೋದು. ಸೊ ನಾನ್ ಫ್ರೇಗ್ರೆಂಟ್ ಮಾಯಿಶ್ಚರೈಸಿಂಗ್ ಲೋಷನ್ಸ್ ಹಚ್ಚಿ ಸ್ನಾನ ತಕ್ಷಣ ಹಚ್ಚಬೇಕು. ಬಟ್ಟೆ ಹಾಕೊಳ್ಳೋಕ್ಕಿಂತ ಮುಂಚೆನೆ ಮಾಯಿಶ್ಚರೈಸರ್ ಹಚ್ಬಿಟ್ಟು ಆಮೇಲೆ ಬಟ್ಟೆ ಹಾಕೋಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ದು ವಿಂಟರ್ ಎಕ್ಸಿಮಾ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಅದರ್ ಎಕ್ಸಿಮಾಸ್ ಅಂದ್ರೆ ನಾವು ಇವಾಗ ಒಂದ್ ಸ್ವಲ್ಪ ಜನಕ್ಕೆ ಸ್ಕಿನ್ ತುಂಬಾ ಡ್ರೈ ಇರುತ್ತೆ, ವಾಟ್ ವಿ ಟೆಲ್ ಅಸ್ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ, ಅವರಿಗೆ ಬರೀ ಇಷ್ಟೆಲ್ಲ ಮಾಡಿದ್ರೆ ಕಡಿಮೆ ಆಗ್ಲಿಕ್ಕಿಲ್ಲ, ಅವರಿಗೆ ಜಾಸ್ತಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅವರು ಡೆಫಿನೆಟ್ ಆಗಿ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಾವೇನ್ ಹೇಳ್ತೇವೆ, ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಮೇಜರ್ ಎಸ್ಪೆಷಲಿ ಹೌಸ್ ವೈಫ್ಸ್ ಅಲ್ಲಿ ನೋಡೋದಂದ್ರೆ ಡಿಟರ್ಜೆಂಟ್ ಯೂಸ್ ಮಾಡ್ತಾರೆ. ಡಿಟರ್ಜೆಂಟ್ ಏನಾಗತ್ತಂದ್ರೆ ಅದು ನಮ್ದು ಮೇಲ್ಗಡೆ ಚರ್ಮನೆಲ್ಲ ಕಿತ್ಬಿಡುತ್ತೆ, ಕಿತ್ಬಿಟ್ಟು ಅದು ಇರಿಟೇಷನ್ ಕಾಸ್ ಮಾಡುತ್ತೆ. ಸೊ ಯಾವಾಗ್ಲೂ ಬಟ್ಟೆ ಪಾತ್ರೆ ತೊಳಿಬೇಕಾದ್ರೆ ರಬ್ಬರ್ ಗ್ಲೌಸ್ ಅಥವಾ ಸಿಲಿಕಾನ್ ಗ್ಲೌಸ್, ಇವು ಎರಡು ಗ್ಲೌಸ್ ಹಾಕೊಂಡ್ಬಿಟ್ಟು ನೀವು ಬಟ್ಟೆ ಪಾತ್ರೆನ ತೊಳಿರಿ. ಅವಾಗ ನಿಮ್ಗೆ ಇದು ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಏನಂತ ಹೇಳ್ತೇವಲ್ಲ ಅದು ಆಗಲ್ಲ. ಇದು ಸಿಂಪಲ್ ಇದೆ. ಯಾರಿಗೂ ಅದು ಇಷ್ಟ ಆಗಲ್ಲ, ಗ್ಲೌಸ್ ಹಾಕ್ಬೇಕು ಅಂದ್ರೆ ಅದೊಂದು ದೊಡ್ಡ ಎಫರ್ಟ್ ಅಂತ ಅನ್ಸುತ್ತೆ. ಬಟ್ ಕೈಯೆಲ್ಲ ಏನಂತ ಹೇಳ್ತೀರಾ ನೀವು, ರೆಡ್ ಆಗ್ಬಿಟ್ಟು ಇಚ್ಚಿಂಗ್ ಎಲ್ಲ ಆಗಿ ಉರಿತಾ ಇದ್ರೆ ಅದೇನ್ ಚೆನ್ನಾಗಿರಲ್ಲ. ಸೊ ಯಾವಾಗೂ ಡಿಟರ್ಜೆಂಟ್ ಬೇಸ್ ಚೇಂಜ್ ಆಗ್ತಾ ಇರುತ್ತೆ, ಇಟ್ ಇಸ್ ಅನ್ ಆಲ್ಕಲೈನ್ ಬೇಸ್. ಸೊ ಯಾವಾಗೂ ಏನ್ ಮಾಡ್ತಾರೆ ಅಂದ್ರೆ ಸ್ವಚ್ಛ ಆಗ್ಬೇಕು ಅಂತ ಅದ್ರದ್ದು ಕಂಟೆಂಟ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಅದು ನಮ್ ಚರ್ಮದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಯಾವಾಗೂ ಗ್ಲೌಸ್ ಹಾಕಿ ಮನೆ ಕೆಲಸನ ಮಾಡಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮೇಡಮ್, ಈಗ ಇನ್ನೊಂದು ವಿಷಯದ ಬಗ್ಗೆ, ರಿಂಗ್ ವರ್ಮ್ಸ್ ಇನ್ಫೆಕ್ಷನ್ ಎಂದ್ರೇನು, ಅದರ ಲಕ್ಷಣ? ಅದ್ರ ಬಗ್ಗೆ ತಿಳಿಸಿ.
1: ಇದು ಆಗ್ಲೇ ಮಾತಾಡಾಗಿದೆ, ಬಟ್ ರಿಂಗ್ ವರ್ಮ್ ಅಂದ್ರೆ ಏನಿಲ್ಲ, ಇದು ಗಚ್ಚಕರಣಿಗೆ ಇನ್ನೊಂದು ಹೆಸರು, ಅಥವಾ ಫಂಗಲ್ ಇನ್ಫೆಕ್ಷನ್ಗೆ ಇನ್ನೊಂದು ಹೆಸರು. ಅದು ರೌಂಡ್ ರೌಂಡ್ ಆಗಿರುತ್ತೆ, ಸೊ ಅದಕ್ಕೋಸ್ಕರ ನಾವು ರಿಂಗ್ ವರ್ಮ್ ಅಂತ ಹೇಳ್ತೀವಿ. ಸೊ ಇದರದ್ದು ಫಂಗಲ್ ಲಕ್ಷಣ ಏನಂದ್ರೆ, ಅದು ಸೆಂಟರ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಹೀಗೆ ಸ್ಪ್ರೆಡ್ ಆಕೋಂತ ಹೋಗುತ್ತೆ. ಸೊ ಯಾವಾಗ್ಲೂ ನಾವು ಬಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಅದು ಆಕ್ಟಿವ್ ಅಂದ್ರೆ ಅಲ್ಲೇನೆ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅದು ರಿಂಗ್ ಆಗಿ ಕಾಣುತ್ತೆ, ಅದಕ್ಕೆ ನಾವು ರಿಂಗ್ ವರ್ಮ್ ಅಂತ ಹೇಳೋದು.
0: ಇದಕ್ಕೆ ಏನ್ ಚಿಕಿತ್ಸೆ, ಏನ್ ಮಾಡಬಹುದು, ಎನಿ ಫುಡ್ ರೆಸ್ಟ್ರಿಕ್ಷನ್?
1: ಇಲ್ಲ, ಇದು ಫುಡ್ ಇಂದ ಏನೂ ಇಲ್ಲ. ಇದಕ್ಕೆ ಆಗ್ಲೇ ಹೇಳ್ದಂಗೆ ನೀವು ಹಸಿ ಬಟ್ಟೆ ಹಾಕೊಳ್ಳೋದಿಲ್ಲ, ಸ್ನಾನ ಆದ್ಮೇಲೆ ಒತ್ತಿಯಾಗ ಒರೆಸ್ಕೋಬೇಕು, ಸಿಂಥೆಟಿಕ್ ಬಟ್ಟೆ ಹಾಕಬಾರದು, ಲೂಸ್ ಕಾಟನ್ ಬಟ್ಟೆನೆ ಹಾಕ್ಬೇಕು. ಅಕಸ್ಮಾತ್ ಆಗಿ ನೀವು ಯಾವ್ದಾದ್ರು ಕೆಲಸ ಮಾಡ್ತಾ ಅಥವಾ ಏನೋ ಕಾರಣದಿಂದ ಬಟ್ಟೆ ಹಸಿ ಆದ್ರೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಬೇಕು. ಇದೆಲ್ಲ ಮಾಡಿದ್ರೆ ಇದು ಬರಲ್ಲ. ಸೊ ಮಾಯಿಶ್ಚರ್ ಏನಿರುತ್ತಲ್ಲ, ಮಾಯಿಶ್ಚರ್ ಇಸ್ ಅ ರೀಸನ್ ಫಾರ್ ಫಂಗಲ್ ಇನ್ಫೆಕ್ಷನ್ ಟು.
0: ಸೋರಿಯಾಸಿಸ್ ಬಗ್ಗೆ ಮಾತನಾಡೋಣ. ಸೋರಿಯಾಸಿಸ್ ಅಂದ್ರೆ ಏನು, ಅದರ ಲಕ್ಷಣ?
1: ಹಾ, ಸೋರಿಯಾಸಿಸ್ ಏನ್ ಹೇಳೋದಂದ್ರೆ, ಇದಕ್ಕೆ ಜೆನೆಟಿಕ್ ಪ್ರೀ ಡಿಸ್ಪೋಸಿಷನ್ ಅಂತ ಇರುತ್ತೆ. ಅಂದ್ರೆ ಎಷ್ಟೊಂದ್ ಜನಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಇರ್ಲೇಬೇಕು ಅಂತ ಇಲ್ಲ, ಬಟ್ ಇದು ಇನ್ಫ್ಲಮೇಟರಿ ಕಂಡೀಷನ್ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗತ್ತಂದ್ರೆ, ನಮ್ ಚರ್ಮದ ಮೇಲೆ ಕೆಂಪ್ ಮಚ್ಚೆಗಳಾಗಿ ಅದರಿಂದ ಬಿಳಿ ಬಿಳಿ ಪುಡಿ ಉದುರುತ್ತದೆ. ಸೊ ಇದಕ್ಕೆ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇದು ನಾವೇನ್ ಹೇಳ್ತೀವಿ, ಎಲ್ಬೋಸು, ನೀ ಇಲ್ಲೆಲ್ಲಾನು ಜಾಸ್ತಿ ಮಂಡಿಗಳಲ್ಲೆಲ್ಲ ಜಾಸ್ತಿ ಕಾಣ್ಕೋಬಹುದು. ಬಟ್ ಎಲ್ಲಾರ್ಗು ಸೇಮ್ ಸಿವಿಯರಿಟಿ ಇರಲ್ಲ. ಒಬ್ಬೊಬ್ಬರಿಗೆ ಬರೇ ಕೈ ಕಾಲ್ ಮೇಲೆ ಅಷ್ಟೇ ಇರುತ್ತೆ, ಒಬ್ಬೊಬ್ಬರಿಗೆ ಇಡೀ ಬಾಡಿ ಆಗ್ಬೋದು, ಒಬ್ಬೊಬ್ಬರಿಗೆ ಬರೇ ತಲೆ ಮೇಲೆ ಅಷ್ಟೇ ಕಾಣ್ಕೋಬಹುದು. ಸೊ ಎಲ್ಲಾರ್ಗೂ ಒಂದೇ ತರ ಎಫೆಕ್ಟ್ ಆಗಲ್ಲ. ಬಟ್ ಡೆಫಿನೆಟ್ ಆಗಿ ಇವಾಗ ಸೋರಿಯಾಸಿಸ್ ಎಷ್ಟ್ ಜನಕ್ಕೆ ಇದ್ರು, ಎಷ್ಟೊಂದು ಹಲವಾರು ಟ್ರೀಟ್ಮೆಂಟ್ಗಳು ಇದಾವೆ. ಸೊ ಆ ಟ್ರೀಟ್ಮೆಂಟ್ ಇಂದ ಇದನ್ನ ಕಂಟ್ರೋಲ್ಗೆ ಇಟ್ಕೋಬಹುದು. ಡೆಫಿನೆಟ್ ಆಗಿ ಕ್ಯೂರ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಜೆನೆಟಿಕ್ ಪ್ರೀ ಡಿಸ್ಪೋಷನ್ ಇರುತ್ತೆ ಇದಕ್ಕೆ. ಸೊ ವಿ ಡೆಫಿನೆಟ್ಲಿ ಕ್ಯಾನ್ ಕಂಟ್ರೋಲ್ ಇಟ್ ಟು ಅ ಮೇಜರ್ ಎಕ್ಸ್ಟೆಂಟ್.
0: ಡಾಕ್ಟರ್ ಮೇಡಮ್, ಚರ್ಮದಲ್ಲಿ ಉಂಟಾಗುವ ಅಲರ್ಜಿ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಓಕೆ, ಅಲರ್ಜಿ ಅಂತ ಹೇಳಿದ್ರೆ ನಾವು ಫಸ್ಟ್ ಹೇಳ್ಬೋದು ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಸೊ ಅರ್ಟಿಕೇರಿಯಾ ಏನಾಗತ್ತಂದ್ರೆ, ಇದು ನಮ್ ಬಾಡಿನಲ್ಲಿ ಹಿಸ್ಟಮಿನ್ ಅಂತ ಇರುತ್ತೆ. ಸೊ ಹಿಸ್ಟಮಿನ್ ರಿಲೀಸ್ ಆದ್ರೆ ನಮ್ದು ಚರ್ಮದ ಮೇಲೆಲ್ಲ ಸ್ವಲ್ಪ ಕೆಂಪಾಗ್ಬಿಟ್ಟು ತುರ್ಕಿ ಎಲ್ಲ ಚಾಲು ಆಗುತ್ತೆ. ಸೊ ಇದು ಅರ್ಟಿಕೇರಿಯಾ ಅಕ್ಯೂಟ್ ಅಥವಾ ಕ್ರಾನಿಕ್, ಒಬ್ಬೊಬ್ಬರಿಗೆ ಏನಿರುತ್ತೆ ಅಂದ್ರೆ ವರ್ಷಾನ್ಗಟ್ಲೆ ಇರುತ್ತೆ, ಅದನ್ನ ನಾವು ಕ್ರಾನಿಕ್ ಅಂತ ಹೇಳ್ತೀವಿ. ಒಬ್ಬೊಬ್ಬರಿಗೆ ಜಸ್ಟ್ ಒಂದ್ಸತಿ ಬಂದ್ಬಿಟ್ಟು ಮತ್ ವಾಪಸ್ ಅದ್ ಬರೋದು ಇಲ್ಲ. ಸೊ ಇದು ಎಷ್ಟೊಂದು ಕಾರಣ ಇರ್ಬೋದು. ಏನ್ ಹೇಳ್ತೀವಿ ಅಂದ್ರೆ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂಡರ್ ದ ಸನ್, ಅಂಡರ್ ಸನ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಅರ್ಟಿಕೇರಿಯಾ. ಸೊ ಮೆಜಾರಿಟಿ ಆಫ್ ದ ಟೈಮ್ ನಮ್ಗೆ ಗೊತ್ತಾಗಲ್ಲ ಎದಕ್ಕೆ ಅರ್ಟಿಕೇರಿಯಾ ಆಗ್ತದೆ ಅಂತ, ಬಟ್ ಒಂದೊಂದ್ಸತಿ ಕಾರಣ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇವಾಗ ಯಾರಿಗೋ ಏನೋ ಒಂದು ಯಾವ್ದೋ ಫುಡ್ ತಿಂದ್ರು ಅವ್ರಿಗೆ ಇಮಿಡಿಯೇಟ್ ಆಗಿ ಇದಾಗಲ್ಲ. ಒಬ್ಬೊಬ್ಬರಿಗೆ ಪ್ರಾನ್ಸ್ ಆಗಲ್ಲ ಅವ್ರ, ಅಥವಾ ಒಬ್ಬೊಬ್ಬರಿಗೆ ಪೀನಟ್ ಅಲರ್ಜಿ ಅಂತ ಹೇಳ್ತೀವಿ, ಅವ್ರ ಇಮಿಡಿಯೇಟ್ ಆಗಿ ತಿಂದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಜಸ್ಟ್ ಅರ್ಟಿಕೇರಿಯಾ ಅಷ್ಟೇ ಅಲ್ಲ, ಅವ್ರಿಗೆ ಆಂಜಿಯೋಡಿಮಾ ಅಂತಾನು ಹೇಳ್ತೀವಿ. ಆಂಜಿಯೋಡಿಮಾ ಅಂದ್ರೆ ಅವ್ರಿಗೆ ಉಸಿರಾಡಕ್ಕೆಲ್ಲ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಡೆಫಿನೆಟ್ ಆಗಿ ಯಾವ ಟೈಮಲ್ಲೂ ಆ ಫುಡ್ ನ ಅವಾಯ್ಡ್ ಮಾಡ್ಲೇಬೇಕು. ಒಂದೊಂದ್ಸತಿ ಯಾವ್ದಾದ್ರು ಡ್ರಗ್ಸ್ ಇಂದಾನೂ ಆಗ್ಬಹುದು. ಸೊ ಅದು ಅವ್ರಿಗೆ ಗೊತ್ತಾಯ್ತು ಇದ್ ತಗೊಂಡ್ರೆ ಇದಾಗತ್ತಂತ ಗೊತ್ತಿದ್ರೆ ಆ ಔಷಧಿನ ಅವ್ರು ಯಾವತ್ತು ತಗೋಬಾರದು. ಸೊ ಇದು ಒಂದೊಂದ್ ಕಾರಣ ಗೊತ್ತಿರುತ್ತೆ, ಅದನ್ನ ನಾವು ಅವಾಯ್ಡ್ ಮಾಡ್ಲೇಬೇಕು. ಗೊತ್ತಿದ್ದ ಕಾರಣ, ಗೊತ್ತಿರ್ಲಾರ್ದ ಕಾರಣ ಅವಾಯ್ಡ್ ಮಾಡಕ್ ಆಗಲ್ಲ, ಅವಾಗ ಕಂಟಿನ್ಯೂಸ್ ಮೆಡಿಕೇಶನ್ಸ್ ಕೊಡಬೇಕಾಗುತ್ತೆ.
0: ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚರ್ಮದ ಸಮಸ್ಯೆಗಳ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಆದ್ರೆ ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕೊಡ್ತಾ ಇದ್ದಾರೆ. ಬ್ರೇಕ್ ನ ಮುಂಚೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚರ್ಮದ ಸಮಸ್ಯೆ ಬಗ್ಗೆ ತಿಳಿಸಿ ಅಂತ.
1: ಮಕ್ಕಳಲ್ಲಿ ಸೇಮ್ ನಾವೇನ್ ಹೇಳ್ತೇವಂದ್ರೆ ವಿಂಟರ್ ಎಕ್ಸಿಮಾ, ಡ್ರೈ ಸ್ಕಿನ್, ಈವನ್ ಅಟೋಪಿಕ್ ಡರ್ಮಟೈಟಿಸ್ ಕಾಮನ್ ಆಗಿ ಇರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದು ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಸೇಮ್ ಮಕ್ಕಳಲ್ಲೂ ಇದೆಲ್ಲ ಎಕ್ಸಿಮಾ ಕಡಿಮೆ ಇಡಕ್ಕೆ ನೀವು ಮೈಲ್ಡ್ ಸೋಪ್ ಯೂಸ್ ಮಾಡ್ರಿ, ಮಾಯಿಶ್ಚರೈಸರ್ ಯೂಸ್ ಮಾಡ್ರಿ, ತುಂಬಾ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡಕ್ ಹೋಗ್ಬೇಡಿ. ಇನ್ನೊಂದು, ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಕಾಮನ್ ಇರುತ್ತೆ. ಎಸ್ಪೆಷಲಿ ನಾವೇನ್ ಹೇಳೋದಂದ್ರೆ ಇಂಪೆಟಿಗೋ ಅಂತ ಹೇಳ್ತೀವಿ, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ. ಸೊ ಅದು ಅರೌಂಡ್ 5-10 ಇಯರ್ಸ್ ಏಜ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅದು ಯಾವಾಗಾದ್ರೂ ಆದಾಗೆಲ್ಲ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ, ಹಾಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ಹೇಗೆ ದೊಡ್ಡವರಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೆ ಅದೇ ತರ ಮಕ್ಕಳಲ್ಲೂ ಇನ್ಫೆಕ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ. ಇವಾಗ ನಾವು ಚಳಿಗಾಲದಲ್ಲಿ ಅಥವಾ ಈ ಮಳೆಗಾಲದಲ್ಲಿ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಏನಂತ ಹೇಳ್ತೇವೆ, ಸ್ಕೇಬೀಸು ಅಥವಾ ಹುರುಕು ಕಜ್ಜಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಅವರಿಗೆ ವೈರಲ್ ಇನ್ಫೆಕ್ಷನ್ಸ್, ಇವಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ಸು ಆಗ್ಬೋದು. ಇವಾಗ ವೈರಲ್ ಇನ್ಫೆಕ್ಷನ್ಸ್ ಅಂದ್ರೆ ಚಿಕನ್ ಪಾಕ್ಸು, ಮೀಸಲ್ಸ್ ವ್ಯಾಕ್ಸಿನ್ ಇದೆ ಅಷ್ಟೊಂದ್ ಮಟ್ಟಿಗೆ ಆಗಲ್ಲ, ಬಟ್ ಚಿಕನ್ ಪಾಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತ ಆಮೇಲೆ ಸ್ಕೇಬೀಸ್ ಹೇಳಾಯ್ತು, ದೆನ್ ಇಂಪೆಟಿಗೋ ಹೇಳಾಯ್ತು. ಆಮೇಲೆ ಇನ್ನೂ ಬೇರೆದಂದ್ರೆ ವಾಟ್ಸ್ ಆಗ್ಬೋದು, ಮೊಲಸ್ಕಮ್ ಕಂಟೇಜಿಯಸಮ್ ಅಂತ ಹೇಳ್ತೇವಿ, ಇದನ್ನು ವೈರಲ್ ಇನ್ಫೆಕ್ಷನ್. ಇದು ಯಾಕಾಗತ್ತೆ ಅಂದ್ರೆ ಮಕ್ಕಳು ತುಂಬಾ ಕೂಡಿ ಆಡ್ತಾ ಇರ್ತಾರೆ. ಸೊ ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ, ಒಬ್ಬರಿಂದ ಒಬ್ರಿಗೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಬಟ್ ಇವೆಲ್ಲ ವೈರಲ್ ವಾಟ್ಸ್ ಮತ್ತೆ ಮೊಲಸ್ಕಮು ತುಂಬಾ ಹೆದರ್ಕೊಳ್ಳೋದ್ ಬೇಕಾಗಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ವಿ ಕ್ಯಾನ್ ಸ್ಟಿಲ್ ಟ್ರೀಟ್, ಅಂಡ್ ಎಷ್ಟೊಂದ್ಸರಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೇವೆ, ಅದು ತನ್ನಷ್ಟಕ್ಕೆ ತಾನೇನೋ ಹೋಗ್ಬೋದು. ಬಟ್ ಏನಾದ್ರು ಆದ್ರೆ ಡೆಫಿನೆಟ್ ಆಗಿ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸಿ.
0: ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ತಾವು ಹೇಳಿರುವ ಪ್ರಕಾರ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ, ನಾವು ಅದರ ಕೇರ್ ಖಂಡಿತ ತಗೋಬೇಕು. ಕೇರ್ ಅಂತ ಬಂದಾಗ, ಆರೈಕೆ ಅಂತ ಬಂದಾಗ, ಚರ್ಮದ ಆರೈಕೆ, ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ, ಹೌ ಟು ಟೇಕ್ ಕೇರ್ ಆಫ್ ದ ಸ್ಕಿನ್ ಇನ್ ಜನರಲ್?
1: ಓಕೆ, ಫಸ್ಟ್ ನಿಮ್ ಬಾಡಿ ಕೇರ್ ತಗೊಳ್ಳಿ, ಹೆಲ್ದಿ ಫುಡ್, ಆಮೇಲೆ ಡೈಲಿ ಎಕ್ಸಸೈಸ್, ಅಡಿಕ್ವೇಟ್ ಎಕ್ಸಸೈಸ್, ಆಮೇಲೆ ಅಡಿಕ್ವೇಟ್ ಸ್ಲೀಪ್, ಇದು ತುಂಬಾ ಇಂಪಾರ್ಟೆಂಟ್. ಹೆಲ್ದಿ ಫುಡ್ ಅಂದ್ರೆ ವೆಲ್ ಬ್ಯಾಲೆನ್ಸ್ ಡೈಟ್ ಇರಬೇಕು. ನಮ್ಗನ್ಸಿದ ಹೆಲ್ದಿ ಆಕ್ಚುಲಿ ನಮ್ ದೇಹಕ್ಕೆ ಹೆಲ್ದಿ ಇರಲ್ಲ. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಅಂದ್ರೆ ಪ್ರೋಟೀನು ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫೈಬರು ಇರಬೇಕು, ಎಲ್ಲಾ ಇರಬೇಕು, ಸರಿ ಪ್ರಮಾಣದಲ್ಲಿ ಇರಬೇಕು. ಆಮೇಲೆ ಆಕ್ಟಿವಿಟಿ ಬೇಕು ದೇಹಕ್ಕೆ. ನಾವು ಎಕ್ಸಸೈಸ್ ಅಥವಾ ಯಾವುದು ಫಿಸಿಕಲ್ ಆಕ್ಟಿವಿಟಿ ಮಾಡಲಿಲ್ಲ ಅಂದ್ರೆ ನಮ್ ದೇಹ ಏನಾರೋ ಒಂದು ರೋಗ ಬರಕ್ ಚಾಲು ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಆಮೇಲೆ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಏನಂತ ನಾವು ಹೇಳ್ತೇವಂದ್ರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಗೆ ಏನ್ ನಿದ್ದೆ ಇರುತ್ತೆ ಅದು ಇಂಪಾರ್ಟೆಂಟ್, ಬಿಕಾಸ್ ಅದು ಸರ್ಕಾಡಮ್ ರಿದಮ್ ಅಂತ ಹೇಳ್ತೇವೆ. ಫಾರ್ ದಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮ್ ಮನಸ್ಸನ್ನ ಶಾಂತಾಗಿ ಇಟ್ಕೊಳ್ಳಕ್ಕೆ ಪ್ರಾಣಾಯಾಮ ಅಥವಾ ಯೋಗ, ದಿಸ್ ಆಲ್ಸೋ ಇಸ್ ಗೋಯಿಂಗ್ ಟು ಹೆಲ್ಪ್. ಇಫ್ ವಿ ಡೂ ದಿಸ್, ಇಂಡಿವಿಜುವಲಿ ಸ್ಕಿನ್ಗೆ ಏನು ಕೇರ್ ಬೇಕಾಗಲ್ಲ, ಇಟ್ ವಿಲ್ ಬಿ ಟೇಕನ್ ಕೇರ್. ಬಟ್ ಡೆಫಿನೆಟ್ಲಿ ಯು ವಾಂಟ್ ಸಮಥಿಂಗ್ ಅಂದ್ರೆ ಇಟ್ ಗೋಸ್ ವಿದೌಟ್ ಸೇಯಿಂಗ್ ಅಂತ ನಾವು ದಿನ ಸ್ನಾನ ಮಾಡ್ಲೇಬೇಕು. ಬಟ್ ಸ್ನಾನ ಮಾಡ್ತಾ ತುಂಬಾ ಹಾರ್ಶ್ ಸೋಪ್ ಯೂಸ್ ಮಾಡಬೇಡ್ರಿ. ಯಾವಾಗೂ ಮಾಯಿಶ್ಚರೈಸಿಂಗ್ ಸೋಪ್ ಯೂಸ್ ಮಾಡ್ರಿ. 2-3 ಮಿನಿಟ್ಸ್ ಬಾತ್, ಶಾರ್ಟ್ ಬಾತ್ಸ್ ವಿತ್ ಲೂಕ್ ವಾರ್ಮ್ ವಾಟರ್, ಇದ್ ಮಾಡಿದ್ರೆ ಚರ್ಮ ತುಂಬಾ ಡ್ರೈ ಎಲ್ಲ ಆಗಲ್ಲ. ಸೊ ದಿಸ್ ಇಸ್ ಬೇಸಿಕ್ ವಾಟ್ ವಿ ಹ್ಯಾವ್ ಟು ಡೂ.
0: ಖಂಡಿತ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಕ್ಲೋಸಿಂಗ್ ಮೆಸೇಜ್.
1: ಕೊನೆಯದಾಗಿ ಕ್ಲೋಸಿಂಗ್ ಮೆಸೇಜ್, ಡೆಫಿನೆಟ್ ಆಗಿ ಸೆಲ್ಫ್ ಮೆಡಿಕೇಶನ್ ಮಾಡಬಾರದು. ಆಮೇಲೆ ನಾವ್ ಇವಾಗ ನೋಡ್ತಾ ಇದೀವಿ ಎಲ್ಲಾರು ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ಕಾಂಬಿನೇಷನ್ ಕ್ರೀಮ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನಿರುತ್ತೆ, ಸ್ಟೀರಾಯ್ಡ್ಸ್ ಇರುತ್ತೆ, ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸ್ಟೀರಾಯ್ಡ್. ಅದರಿಂದ ನಿಮ್ದು ಚರ್ಮದ ಮೇಲೆ ರಿಪೀಟೆಡ್ ಆಗಿ ಯೂಸ್ ಮಾಡೋದ್ರಿಂದ ಗಜ್ಕರಣಿ ಎಲ್ಲ ಏನು ಹೋಗಲ್ಲ, ಬಟ್ ಚರ್ಮದ ಮೇಲೆ ಕಲೆ ಬೀಳುತ್ತೆ, ಚರ್ಮ ಕೆಂಪಾಗ್ಬೋದು, ಮೊಡವೆ ಬರ್ಬೋದು. ಇದಕ್ಕೆ ನಾವೇನ್ ಹೇಳ್ತೇವೆ ಅಂದ್ರೆ ಸ್ಟೀರಾಯ್ಡ್ ಡ್ಯಾಮೇಜ್ ಸ್ಕಿನ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಆಗ್ಬೋದು. ಡೆಫಿನೆಟ್ ಆಗಿ ಸುಮ್ನೆ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ಏನೋ ಒಂದು ಫ್ರೆಂಡ್ ಸಜೆಸ್ಟ್ ಮಾಡಿದ್ದಾರೆ, ಪಾರ್ಲರ್ ಸಜೆಸ್ಟ್ ಮಾಡಿದ್ದಾರೆ, ಆ ತರ ಹೋಗ್ಬಿಟ್ಟು ಯಾವುದು ಕ್ರೀಮ್ ತಗೊಂಡು ಹಚ್ಚಬೇಡಿ. ನಿಮ್ ಚರ್ಮದ ಏನಾರ ಪ್ರಾಬ್ಲಮ್ ಇದ್ರೆ ಪ್ಲೀಸ್ ನಮ್ ಸ್ಕಿನ್ ಡಿಪಾರ್ಟ್ಮೆಂಟ್ ಕೇಳಿ, ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಬನ್ನಿ, ನಾವು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೇವಿ. ಅಥವಾ ಯಾವ್ದಾದ್ರು ಚರ್ಮ ಡಾಕ್ಟರ್ಗೆ ಹೋಗಿ ತೋರಿಸಿ, ಬಟ್ ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ, ಇದೇ ನಾನು ಹೇಳೋದು.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ಥ್ಯಾಂಕ್ ಯು.
0: ಸ್ನೇಹಿತ ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮ ಮಹಿಳಾ ವೇದಿಕೆ. ನಿಮ್ಮ ಅಡುಗೆ ಮನೆಯಲ್ಲಿ ಇಂದು ನಮ್ಮ ವೇಣುಧ್ವನಿ, ನಿಮ್ಮೊಂದಿಗೆ ನಾನು ಅನುಪಮ. ಇವತ್ತು ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ ಹಲವಾರು ರೆಸಿಪಿಗಳನ್ನ, ಅದು ಕೂಡ ನಿಮಗೆ ಇಷ್ಟ ಆಗಬೇಕು, ಹಾಗೆಯೇ ಸುಲಭ ವಿಧಾನದಲ್ಲಿ. ಹಾಗಿದ್ರೆ ಇವತ್ತು ಅಡುಗೆ ಮನೆಯಲ್ಲಿ ಏನೇನು ಅಂತ ನೋಡೋದಕ್ಕಿಂತ ಮುಂಚೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ. ಹೊರಗಡೆ ನೋಡಿದ್ರೆ ಮಳೆ, ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಬನ್ನಿ ಹಾಗಿದ್ರೆ ಎಲೆಕೋಸಿನ ಪಕೋಡ ಹೇಳ್ಕೊಡ್ತೀನಿ. ಎಲೆಕೋಸಿನ ಪಕೋಡಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋದಾದ್ರೆ, ಎಲೆಕೋಸು ಒಂದು ಸಣ್ಣ ಗಾತ್ರದ್ದು, ಕಡಲೆ ಹಿಟ್ಟು ಒಂದು ಬಟ್ಟಲು, ಅಕ್ಕಿ ಹಿಟ್ಟು ಅರ್ಧ ಬಟ್ಟಲು, ಅಚ್ಚ ಖಾರದ ಪುಡಿ ಒಂದು ಚಮಚ, ಜೀರಿಗೆ ಪುಡಿ ಕಾಲು ಚಮಚ, ಗರಂ ಮಸಾಲ ಅರ್ಧ ಚಮಚ, ಅರಿಶಿಣ ಪುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಎಣ್ಣೆ. ಈ ರುಚಿಕರವಾದ ಎಲೆಕೋಸಿನ ಪಕೋಡ ಮಾಡುವ ವಿಧಾನ ಹೇಗಂದ್ರೆ, ಒಂದು ಪಾತ್ರೆಗೆ ಮೊದಲಿಗೆ ಸಣ್ಣಗೆ ಹಾಗೂ ಉದ್ದಕ್ಕೆ ಹೆಚ್ಚಿಕೊಂಡಂತಹ ಎಲೆಕೋಸನ್ನ ಹಾಕಿ ಅದಕ್ಕೇನೆ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಈ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ, ಹೀಗೆ ಕಲಸಿದಂತಹ ಮಿಶ್ರಣಕ್ಕೆ ಒಂದು 5-6 ಚಮಚ ಚೆನ್ನಾಗಿ ಎಣ್ಣೆ ಕಾಯಿಸಿ ಹಾಕಿ, ಹೀಗೆ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಎಲೆಕೋಸು ಮೆತ್ತಗಾಗಿ ಉಂಡೆ ಮಾಡೋಕ್ಕೆ ಅದು ಈಸಿ ಆಗುತ್ತೆ. ಹೀಗೆ ಎಣ್ಣೆ ಕಾಯಿಸಿ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಕಲಸಿಡಿ. ನಂತರ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈಗ ಕಲಸಿದಂತಹ ಮಿಶ್ರಣವನ್ನು ಉಂಡೆ ಮಾಡಿ, ಇಲ್ಲಾಂದರೆ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರ ಮಾಡಿ ಎಣ್ಣೆಗೆ ಬಿಡಿ. ಇದು ಚಿನ್ನದ ಬಣ್ಣ ಬರೋವರೆಗೆ ಕರೆದ್ರೆ ರುಚಿಕರವಾದಂತಹ ಎಲೆಕೋಸಿನ ಪಕೋಡ ರೆಡಿಯಾಗುತ್ತೆ. ಈ ಎಲೆಕೋಸಿನ ಪಕೋಡನ ನಾವು ಸಾಸ್ ಜೊತೆಗೆ ಇಲ್ಲಾಂದರೆ ಟೀ ಜೊತೆಗೆ ತಿನ್ಬಹುದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ.

ಈಗ ನಾನು ಅವಲಕ್ಕಿನ ಯೂಸ್ ಮಾಡಿ ಯಾವ ರೀತಿ ಗರಿ ಗರಿಯಾದಂತಹ ಮಸಾಲ ವಡೆನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಮಾಡೋದು ತುಂಬಾನೇ ಈಸಿ ಇದೆ, ಹಾಗೇನೆ ಒಂದು 5 ನಿಮಿಷದಲ್ಲಿ ಮಾಡಿಬಿಡಬಹುದು. ಹಾಗಿದ್ರೆ ಈ ಅವಲಕ್ಕಿ ಯೂಸ್ ಮಾಡಿ ಗರಿ ಗರಿಯಾದಂತಹ ವಡೆ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋದಾದ್ರೆ, ನೆನೆಸಿದಂತಹ ಅವಲಕ್ಕಿ 1 ಕಪ್, ಬೇಯಿಸಿದ 1 ದೊಡ್ಡ ಆಲೂಗಡ್ಡೆ, 2-3 ಚಮಚ ಗಟ್ಟಿ ಮೊಸರು, 1 ಬಟ್ಟಲು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೇನೆ ಸಣ್ಣದಾಗಿ ಕಟ್ ಮಾಡಿದಂತಹ 1-4 ಕಡ್ಡಿ ಕರಿಬೇವಿನ ಎಲೆ, ಮತ್ತೆ ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿಮೆಣಸಿನಕಾಯಿ 2-3, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 3-4 ಚಮಚ ಅಕ್ಕಿ ಹಿಟ್ಟು ಬೇಕಾಗುತ್ತೆ, ಹಾಗೇನೆ ಕರಿಯಲು ಎಣ್ಣೆ. ಈ ಮಸಾಲ ವಡೆ ಮಾಡೋದು ಹೇಗಂತ ನೋಡೋದಾದ್ರೆ, 1 ಬೌಲಿಗೆ 1-10 ನಿಮಿಷ ನೆನೆಸಿ ನೀರು ತೆಗೆದಂತಹ ಅವಲಕ್ಕಿನ ಹಾಕಿ, ಹಾಗೇನೆ ಈ ಬೇಯಿಸಿದ ಆಲೂಗಡ್ಡೆನು ಅದಕ್ಕೇನೆ ತುರಿದು ಹಾಕಿ, ನಂತರ 2-3 ಚಮಚ ಗಟ್ಟಿ ಮೊಸರು, 1 ಬಟ್ಲು ಸಣ್ಣದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು, ಹಾಗೇನೆ ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವಿನ ಎಲೆನ, ಮತ್ತೆ ಸಣ್ಣದಾಗಿ ಹೆಚ್ಚಿದಂತಹ ಹಸಿಮೆಣಸಿನಕಾಯಿನ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 2-3 ಚಮಚೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಒತ್ತಿ ಇದನ್ನ ಕಲಸಿಡಿ ಒಂದು ಸೈಡು. ಆಮೇಲೆ 1 ಬಾಣಲೆಯಲ್ಲಿ ಎಣ್ಣೆ ಕಾಯಲು ಇಡಿ. ಎಣ್ಣೆ ಕಾದ ಮೇಲೆ ಕಲಸಿದ ಹಿಟ್ಟಿಗೆ ವಡೆಯ ಆಕಾರ ಕೊಟ್ಟು ಕಾದ ಎಣ್ಣೆಗೆ ಇದನ್ನು ಹಾಕಿ ಚೆನ್ನಾಗಿ ಕರೆದ್ರೆ ಗರಿ ಗರಿಯಾದ ಮಸಾಲಾ ವಡೆ ರೆಡಿಯಾಗುತ್ತೆ. ಹಾಗಿದ್ರೆ ಮತ್ತೆ ಯಾಕೆ ತಡ ಮಾಡ್ತೀರಾ? ಒಮ್ಮೆ ಟ್ರೈ ಮಾಡಿ ನೋಡಿ.

ಈಗ ಮುಂದಿನ ರೆಸಿಪಿ, ಹಸಿ ಆಲೂಗಡ್ಡೆ ಹಾಗೇನೆ ರವಾ ಬಳಸಿ ಒಂದು ರುಚಿಕರವಾದ ಸ್ನ್ಯಾಕ್ಸ್ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಹೊರಗಡೆಯಿಂದ ವಡ ಬಜ್ಜಿ ತಂದು ತಿನ್ನೋದಕ್ಕಿಂತ ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ ಹಾಗಿದ್ರೆ ಯಾವ ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ. 2 ಆಲೂಗಡ್ಡೆ, 1 ಕಪ್ ಬಾಂಬೆ ರವೆ, 4 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕರಿಯಲು ಎಣ್ಣೆ. ಮಾಡೋ ವಿಧಾನ ಹೇಗೆ ಅಂತ ನೋಡೋದಾದ್ರೆ, 2 ಆಲೂಗಡ್ಡೆಯನ್ನ ಚೆನ್ನಾಗಿ ತೊಳೆದು ಆ ಮೇಲಿನ ಸಿಪ್ಪೆ ತೆಗೆದು ಕೊಬ್ಬರಿ ತುರಿಯುವ ಮಣೆಯಲ್ಲಿ ಅದನ್ನ ಚೆನ್ನಾಗಿ ತುರಿದುಕೊಳ್ಳಿ. ಒಂದು ಪಾತ್ರೆಗೆ 2 ಕಪ್ ನೀರು ಹಾಕಿ ಕುದಿಯಲು ಇಡಿ. 1 ಕಪ್ ಬಾಂಬೆ ರವೆಗೆ 2 ಕಪ್ ಇಲ್ಲಿ ನೀರು ಬೇಕಾಗುತ್ತೆ. ಈ ನೀರಿಗೆ 4 ಹಸಿಮೆಣಸಿನಕಾಯಿಯನ್ನ ಕಟ್ ಮಾಡಿ ಹಾಕಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈಯಾಡಿಸಿ. ಆಮೇಲೆ ತುರಿದಿಟ್ಟುಕೊಂಡಂತಹ ಆಲೂಗಡ್ಡೆಯನ್ನ ಹಾಕಿ ಚೆನ್ನಾಗಿ ಕೈಯಾಡಿಸಿ. ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ರವ ಹಾಕಿ ಕೈಯಾಡಿಸಿ. ಇಲ್ಲಿ ರವ ಸ್ವಲ್ಪ ಸ್ವಲ್ಪ ಹಾಕಬೇಕು, ಯಾಕಂದ್ರೆ ಪೂರ್ತಿ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಈಗ ಉಪ್ಪಿಟ್ಟು ಮಾಡ್ತೀವಲ್ವ, ಆ ಪ್ಯಾಟರ್ನ್ಗೆ ಇದನ್ನ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಬಟ್ಲಿಗೆ ಎಣ್ಣೆ ಸವರಿ, ನೀವೇನ್ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ಪ್ಯಾಟರ್ನ ಹಾಕಿ ಚೆನ್ನಾಗಿ ತಟ್ಟಿ ಬರ್ಫಿ ಆಕಾರಕ್ಕೆ ಅದನ್ನ ಮಾರ್ಕ್ ಮಾಡಿ ಒಂದರ್ಧ ಗಂಟೆ ಫ್ರಿಜ್ ನಲ್ಲಿ ಇಡಿ. ಒಂದರ್ಧ ಗಂಟೆ ಫ್ರಿಜ್ ನಲ್ಲಿ ಇಟ್ಟಾದ್ಮೇಲೆ ಅದನ್ನ ಹೊರಗೆ ತೆಗೆದು ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಕಟ್ ಮಾಡಿ ಎಣ್ಣೆಯಲ್ಲಿ ಕರೆದ್ರೆ ರುಚಿಕರವಾದಂತಹ ಸಾಯಂಕಾಲದ ಸ್ನ್ಯಾಕ್ ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈಗೊಂದು ಗೀತೆ ನಿಮಗಾಗಿ.

ಇದಕ್ಕೆ ಕೇವಲ 30 ನಿಮಿಷದಲ್ಲಿ ಉದ್ದಿನ ಬೇಳೆಯನ್ನ ರುಬ್ಬಿ ಒಳಗಡೆ ಮೆತ್ತಗೆ ಮೇಲ್ಗಡೆ ಗರಿಗಾರಿಯಾಗಿ ಹೋಟೆಲ್ ಸ್ಟೈಲ್ನಲ್ಲಿ ವಡೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನ ಮಾಡಲು ಬೇಕಾದಂತಹ ಸಾಮಗ್ರಿಗಳು 250 ಗ್ರಾಂ ಉದ್ದಿನ ಬೇಳೆ ಅಂದ್ರೆ 1/4 ಕೆಜಿ ಉದ್ದಿನ ಬೇಳೆ, 3-4 ಹಸಿಮೆಣಸಿನಕಾಯಿ, ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, 1-7 ಎಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಣ್ಣಗೆ ಹೆಚ್ಚಿದಂತಹ ಹಸಿ ಕೊಬ್ಬರಿ ಚೂರುಗಳು, ಸ್ವಲ್ಪ 1 ಚಮಚ ಕಾಳು ಮೆಣಸು ಹಾಗೂ 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಕರಿಯಲು ಎಣ್ಣೆ. ಇದನ್ನ ಮಾಡೋ ವಿಧಾನ ಹೇಗಂದ್ರೆ, 250 ಗ್ರಾಂ ಉದ್ದಿನ ಬೇಳೆನ ಅಂದ್ರೆ 1/4 ಕೆಜಿ ಉದ್ದಿನ ಬೇಳೆನ 1-2 ಸತಿ ಚೆನ್ನಾಗಿ ತೊಳೆದು ಬಿಸಿ ನೀರನ್ನ ಹಾಕಿ, ಇಲ್ಲಿ ಬಿಸಿ ನೀರು ಹೊಗೆ ಆಡ್ತಿರ್ಬೇಕು, ಅಂತಹ ನೀರನ್ನ ಹಾಕಿ 1/2 ಗಂಟೆ ನೆನೆಯೋಕೆ ಬಿಟ್ಬಿಡಿ. ಹೀಗೆ 1/2 ಗಂಟೆ ನೆನೆದಂತಹ ಉದ್ದಿನ ಬೇಳೆಯಲ್ಲಿರುವ ಎಲ್ಲಾ ನೀರನ್ನ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ರುಬ್ಬಿ. ಇಲ್ಲಿ ರುಬ್ಬಲು ಏನಾದ್ರು ಕಷ್ಟ ಆದ್ರೆ 1-2 ಚಮಚ ನೀರು ಹಾಕಿ ಗಟ್ಟಿಯಾಗಿನೇ ರುಬ್ಕೊಂಡಿಟ್ಕೊಳ್ಳಿ. ಹೀಗೆ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಚೆನ್ನಾಗಿ 1-5 ನಿಮಿಷಗಳ ಕಾಲ ಬೀಟ್ ಮಾಡಿ. ಹೀಗೆ ಬೀಟ್ ಮಾಡೋದ್ರಿಂದ ವಡೆ ಹಗುರವಾಗಿ ಬರುತ್ತೆ. ಹೀಗೆ ಬೀಟ್ ಮಾಡಿದ ಹಿಟ್ಟಿಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಹಾಗೆ ಸಣ್ಣಗೆ ಕಟ್ ಮಾಡಿಟ್ಟುಕೊಂಡಂತಹ ಕೊಬ್ಬರಿ ಚೂರುಗಳನ್ನ, ಮತ್ತೆ ತರಿತರಿಯಾಗಿ ಕುಟ್ಟಿಟ್ಟುಕೊಂಡಂತಹ ಕಾಳು ಮೆಣಸು ಹಾಗೂ ಜೀರಿಗೆಯನ್ನ ಹಾಕಿ ಚೆನ್ನಾಗಿ ಕಲಸಿ, ಇದನ್ನ ಕಾದ ಎಣ್ಣೆಯಲ್ಲಿ ವಡೆಯ ಆಕಾರ ಕೊಟ್ಟು ಕರೆದ್ರೆ ಹೋಟೆಲ್ ಸ್ಟೈಲಿನ ಉದ್ದಿನ ವಡೆ 30 ನಿಮಿಷದಲ್ಲಿ ರೆಡಿಯಾಗುತ್ತೆ. ಈಗ ವಡೆ ಬೇಕು ಅಂದಾಗ ಮಾಡ್ಕೊಂಡು ತಿನ್ಬಹುದು. ಉದ್ದಿನ ಬೇಳೆ ರಾತ್ರಿ ಇಡೀ ನೆನೆಸಿಡುವಂತಹ ಜಂಜಾಟ ಇಲ್ಲಿ ಇರಲ್ಲ. ಈಗ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ರೆಸಿಪಿಗಳು ನಿಮಗೆ ಇಷ್ಟಾದ್ವು ಅನ್ಕೋತೀನಿ. ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೀನಿ ಮತ್ತಷ್ಟು ರೆಸಿಪಿಗಳೊಂದಿಗೆ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ
0: 500 ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಕೋಟಿಯ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.